ಶುಭೋದಯ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಅಶ್ವಿನ ಮಾಸದ 10ನೇ ದಿನ ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 2ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:36. ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಅರ್ಚನೆ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಶರಣರ ದೃಷ್ಟಿಯಲ್ಲಿ ಯಾವುದೇ ಕೆಲಸ ಕೀಳಲ್ಲ, ಯಾವುದೇ ಕೆಲಸ ಮೇಲಲ್ಲ. ಮಾಡುವ ಕೆಲಸ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಅದನ್ನು ನಿರ್ಮಲವಾದ ಮನಸ್ಸಿನಿಂದ ನಿಷ್ಠೆಯಿಂದ ಮಾಡಬೇಕು. ಕಾಯಕವೇ ಕೈಲಾಸ ಅನ್ನೋ ಪರಿಕಲ್ಪನೆ ಮೂಲಕ ಇದರ ಮೂಲವೇ ಅದು. ಪ್ರಾಮಾಣಿಕ ಪರಿಶ್ರಮವೇ ಪರಮಾತ್ಮನ ಆರಾಧನೆ ಅಂತ ಹೇಳ್ತಾರೆ

ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿಯವರ ಧ್ವನಿಯಲ್ಲಿದ್ದಂತಹ ಎರಡು ಭಕ್ತಿಗೀತೆಗಳನ್ನು ಕೇಳಿದ್ರಿ. ವಚನಗಳೊಂದಿಗೆ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ ಇಂದಿನ ನಾದರ್ಶನೆ ಕಾರ್ಯಕ್ರಮದಲ್ಲಿ. ಬಸವಣ್ಣನವರು ಹೇಳ್ತಾರೆ, ಹಣ ಆಸ್ತಿ ಇರೋರು ದೊಡ್ಡ ದೊಡ್ಡ ಗುಡಿ ಗೋಪುರಗಳನ್ನು ಕಟ್ಟಬಹುದು, ಆದರೆ ಬಡವನಾದಂತಹ ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಬಸವಣ್ಣನವರು ಇಲ್ಲಿ ಇಡೀ ಮನುಷ್ಯನ ದೇಹವನ್ನು ದೇವಾಲಯಕ್ಕೆ ಹೋಲಿಸ್ತಾರೆ. ಬಸವಣ್ಣ ಹೇಳ್ತಾರೆ, ಕಾಲುಗಳೇ ಕಂಬ, ಎನ್ನ ಕಾಲೇ ಕಂಬ, ದೇಹವೇ ಗುಡಿ, ತಲೆಯೇ ಚಿನ್ನದ ಕಳಸ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಅಂದರೆ ಕಲ್ಲಿನಿಂದ ಕಟ್ಟಿದಂತಹ ಕಟ್ಟಡ ನಾಶವಾಗಬಹುದು, ಆದರೆ ಜಂಗಮ ಅಂದರೆ ಜೀವಕಳೆಗೆ ಎಂದಿಗೂ ಕೂಡ, ಸಚ್ಚಿಂತನೆಗೆ ಎಂದಿಗೂ ಕೂಡ ನಾಶ ಅನ್ನೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿ ಗೀತೆಯನ್ನ ಕೇಳಿದ್ರಿ. ಅಕ್ಕಮಹಾದೇವಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ, ಪಾಯಸ ಮಾಡೋಕ್ಕೆ ಬೇಕಾದಂತಹ ಅಕ್ಕಿ, ಬೆಲ್ಲ, ತುಪ್ಪ ಇದೆಲ್ಲದೂ ಕೂಡ ಮನೇಲಿರುತ್ತೆ. ಅದರ ಮೇಲೆ ಆಸೆ ಕೂಡ ಇರುತ್ತೆ. ಆದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಬೆರೆಸಿ ಪಾಕ ಮಾಡುವಂತಹ ಕಲೆ, ಜ್ಞಾನ ನಮಗೆ ಗೊತ್ತಿಲ್ಲದೆ ಇದ್ದರೆ ಪಾಯಸ ಸಿಹಿ ಆಗೋಕ್ಕೆ ಸಾಧ್ಯವಿಲ್ಲ, ಪಾಯಸ ಪಾಯಸವಾಗೋಕ್ಕೂ ಕೂಡ ಸಾಧ್ಯವಿಲ್ಲ. ಅದೇ ರೀತಿ ಮನುಷ್ಯನಿಗೆ ಕೂಡ ದೇಹ ಇದೆ, ಇಂದ್ರಿಯಗಳಿದೆ, ಸುಖದ ಆಸೆ ಇದೆ, ಎಲ್ಲದೂ ಕೂಡ ಇದೆ. ಆದರೆ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ವಿವೇಕ, ತಿಳುವಳಿಕೆ ಇದಿಲ್ಲದೆ ಇದ್ದರೆ ಜೀವನ ವ್ಯರ್ಥವಾಗುತ್ತೆ.

ಸಮಯ ಆಯಿತು 6:48:32. ವಚನಗಳೊಂದಿಗೆ ಭಕ್ತಿಗೀತೆಗಳನ್ನು ಕೇಳಿದ್ರಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಾದಾರ್ಚನೆ ಕಾರ್ಯಕ್ರಮಗಳಲ್ಲಿ ಭಕ್ತಿಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದರೊಂದಿಗೆ ಈ ಹೊತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಕೆಲೆಯ ಆರ್ಜೆ ಅಕ್ಷಯ. ಆರು 50 ನಿಮಿಷಕ್ಕೆ ಸರಿಯಾಗಿ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಮ್ಸ್ ಆ್ಯಂಡ್ ಹೆರಿಟೇಜ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಅದನಂತರ 6:55 ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ದರದಲ್ಲಿ ಇಲಾಖೆ ಪ್ರಕಾಶನದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
0: ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
1: ಐತಿಹಾಸಿಕ ಸ್ಥಳ ಲಕ್ಕುಂಡಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಬನದ ದೀಪಕ್ ಆರ್ ಸಾಗರ್. ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಗಳಾದ

0: ಶ್ರೀಯುತ ಬಸವರಾಜ್ ಹೊರಟ್ಟಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಲಕ್ಕುಂಡಿಯ ಕುರಿತಾದ ವಿಶೇಷ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಸರ್, ಇವತ್ತು ತಾವು ಐತಿಹಾಸಿಕ ಪ್ರಸಿದ್ಧ ಆಗ್ತಾ ಇರತಕ್ಕಂತಹ ಲಕ್ಕುಂಡಿಗೆ ಭೇಟಿ ನೀಡಿದಿರಿ. ಈ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ತಮ್ಮ ಆಶಯ ಏನು ಸರ್?
1: ಎಲ್ಲ ಸಾಮಾನ್ಯ ಮನುಷ್ಯರಿಗೂ ಸಹಿತ ತಿಳಿಯುವಂತ ಕೆಲಸ ಆಗಿದೆ ಇದು. ನಮ್ದು ಏನಂದ್ರ, ನಾಳೆ ಇದು ಇನ್ನೂ ಜಗತ್ ಪ್ರಸಿದ್ಧವಾಗಬೇಕು, ದೇಶ ಪ್ರಸಿದ್ಧವಾಗಬೇಕಂದ್ರ ನಾಳೆ ಶಾಸನಸಭೆಗಳಲ್ಲಿ ಪ್ರಸ್ತಾಪ ಮಾಡಬೇಕು. ಪ್ರಸ್ತಾಪ ಮಾಡಿದಾಗ ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಬಂದಿರ್ತಾರೆ. ಹೆಚ್ಚು ಹೆಚ್ಚು ಪ್ರಚಾರ ಆಗಿ ದೇಶ ಒಂದು ಕಂಡಂತ ಒಂದು ಅತ್ಯಂತ ಶ್ರೇಷ್ಠವಾದ ಗ್ರಾಮ ಲಕ್ಕುಂಡಿ ಆಗ್ಬೇಕಂತೇಳಿ ನನ್ನ ನಾಶ.
0: ಹೊರಟಿಯವರೇ, ಲಕ್ಕುಂಡಿ ಗ್ರಾಮವಾಸಿಗಳ ಹೃದಯ ಶ್ರೀಮಂತಿಕೆಯನ್ನ ಯಾವ ರೀತಿ ನೀವು ಸಾಕ್ಷೀಕರಿಸುತ್ತೀರಿ?
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಅನಿಸಿದೆ. ನಾವೇನು 8ನೇ ವಂಡರ್ ನೋಡ್ತೀವಲ್ಲ, ಆ 8ನೇ ವಂಡರ್ ಇವತ್ತು ತಿಳ್ಕೊಂಡಿದ್ವಿ. ಲಕ್ಕುಂಡಿಯಲ್ಲಿ ಇಂಥ ಒಂದು ಐತಿಹಾಸಿಕ ಪಾರಂಪರಿಕವಾದಂತ ಇವು ಅದಾವ ವಸ್ತುಗಳು ನಮ್ಗೆ ಗೊತ್ತಿಲ್ಲ. ಸಾಗರಿಸಿದ್ರೆ ನಾನು ಲಕ್ಕುಂಡಿ ಮೇಲೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 100 ಕೆರೆ ದೇವಾಲಯಗಳನ್ನ ಉದ್ಧಾರ ಮಾಡಲಿಕ್ಕೆ ಏನು ಎಲ್ಲ ನಮ್ಮ ತಗೊಂಡಿರಿ, ನಿಜವಾಗಿ ಅಭಿನಂದಿಸಲುತ್ತೀನಿ. ಮತ್ತು ಈ ಹಿನ್ನೆಲೆಯಲ್ಲಿ ಲಕ್ಕುಂಡಿ ಜನರಿಗೆ ನಾನು ಭಾಳ ಅಭಿನಂದಿಸಿರುತ್ತೀನಿ. ಹೃದಯ ಶ್ರೀಮಂತಿಕೆಯಲ್ಲಿದ್ದಂಥ ಲಕ್ಕುಂಡಿ ಜನ ತಮಗೆ ಬಂಗಾರ ಸಿಕ್ಕುತ್ತ ಅಂದು ಕೊಡ್ತಾ ಇರೋದ, ಇದನ್ನ ನಾನು ನೋಡಿರಲೇ ಇಲ್ಲ. ಇಂಥ ಹೃದಯ ಶ್ರೀಮಂತಿಕೆ ಇದ್ದಂಥ ಜನ ಲಕ್ಕುಂಡಿಯಲ್ಲಿ ಅದಾರೆ ಅನ್ನೋದು ನಮಗೆ ಹೆಮ್ಮೆ ವಿಷಯ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ದೇವರು ಎಲ್ಲ ಕೊಡಲಿ, ಇನ್ನೂ ಹೆಚ್ಚು ಹೆಚ್ಚು ಸಂಗ್ರಹ ಆದದ್ದನ್ನು ತಂದು ಕೊಟ್ಟು ದೇಶಕ್ಕೆ ಮಾದರಿ ಅಂತ ಕೆಲಸವನ್ನು ಮಾಡಿ ಅಂತ ಹೇಳಿ ಶುಭವಣ್ಣ ರೀ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ. ಲಕ್ಕುಂಡಿ ಮನೆಯಲ್ಲಿ ಚಿನ್ನ ಇರುವ ನಿಧಿ ಸಿಕ್ಕಿದೆ ಅಂತೆ.
2: ಹಾ ಹಾ, ನಮ್ಮನೆಯಲ್ಲಿ ನಿಧಿ ಸಿಕ್ಕಿದೆ. ಸಿಕ್ಕಿರೋ ನಿಧಿ ನಮ್ದಲ್ಲ, ಸರ್ಕಾರದ್ದು.
0: ಹೌದಮ್ಮ, ನಮ್ಮನೆಯಲ್ಲಿ ಸಿಕ್ಕಿರೋ ನಿಧಿ ಅದೇಂಗ್ ನಮ್ಮನೇದಾಗ್ತದೆ? ಅದು ಸರ್ಕಾರದ್ದು. ನಾನು ಈಗಲೇ ನಮ್ಮೂರು ಗ್ರಾಮ ಪಂಚಾಯತಿ PDO ಹೇಳಿ ಅದನ್ನ ಸರ್ಕಾರಕ್ಕೆ ಒಪ್ಪಿಸೋ ಕೆಲಸ ಮಾಡ್ತೀನಿ.
3: ಲಕ್ಕುಂಡಿ ಜನರಿಗೆ ಮತ್ತೆ ರಾಜ್ಯ ಜನತೆ ಲಕ್ಕುಂಡಿಗೆ ಬರಬೇಕು. ಲಕ್ಕುಂಡಿ ಜನತೆನೂ ಕೂಡ ಲಕ್ಕುಂಡಿಯನ್ನ ವಿಶ್ವ ಪ್ರಸಿದ್ಧ ಮಾಡುವಲ್ಲಿ ಇಬ್ಬರಿಗೂ
0: ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
1: ಇಷ್ಟ ಈಗೇನು ನೀವು ಈ ಎಕ್ಸಿಬಿಷನ್ ಸೆಂಟರ್ ಮಾಡ್ತಿರ್ಲಾ, ಈ ಸೆಂಟರ್ ಮಾಡಕ್ ನೋಡಕ್ ಬರ ನಾನು ಬಹಳ ದೇಶ ಅಡ್ಡಾಡಿನ. ಆ ದೇಶದಲ್ಲಿ ಏನೇನು ಇದಲ್ಲ, ಒಂದು ಟ್ರಾಮ್ ಕರ್ಕೊಂಡೋಕಾರ ತೋರಿಸ್ತಾರ ಬರ್ತಾರ. ಇದನ್ನ ನೋಡ್ಲಿಕ್ಕೆ ದೇಶ ವಿದೇಶದಿಂದ ಬರುವಂತ ಜನ ಆಗ್ಬೇಕಾಗತ್ತೆ. ಅದಕ್ಕೆ ಎಲ್ಲ ರೀತಿಯಿಂದ ನಾನು ಮುಖ್ಯಮಂತ್ರಿಗಳು ಮಾತಾಡ್ತೀನಿ, ಮತ್ತು ಸಚಿವರುಗಳಾಗಲೇ ಮಾತಾಡಿವೆ. ಎಲ್ಲ ರೀತಿಯಿಂದ ನನ್ನ ಸಹಕಾರ ಇದೆ. ಬಟ್ ಲಕ್ಕುಂಡಿ ದೇಶದಲ್ಲಿ ಮಾದರಿಯಾದಂತ ಗ್ರಾಮವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕಾಯವಾಚ ಮನಸ್ಸಿಂದ ಶ್ರಮಿಸೋಣ ಅಂತೇಳಿ ನನ್ನ ಅಭಿಲಾಷೆ.
0: ಕೇಳಿದ್ರೆ ಇಲ್ಲಿಯವರೆಗೆ ನಿಕಟಪೂರ್ವ ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಗಳಾದಂತಹ ಶ್ರೀಯುತ ಬಸವರಾಜ್ ಹೊರಟ್ಟಿ ಇವರೊಂದಿಗೆ ಸಂದರ್ಶನ ಮಾಹಿತಿಯನ್ನ ಕೇಳಿದಿರಿ. ನಾಳೆ ಇದೇ ಸಮಯಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಜೊತೆಗಿರ್ತೇನೆ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಐತಿಹಾಸಿಕ ಪ್ರಸಿದ್ಧಿಯನ್ನ ಪಡೆದ ಲಕ್ಕುಂಡಿ ಗ್ರಾಮವು ಕರ್ನಾಟಕದ ಗದಗ ಜಿಲ್ಲೆಯಲ್ಲಿದೆ.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ, ಸಂಸ್ಥೆ, ಟ್ರಸ್ಟ್, ಎನ್ಜಿಒಗಳು ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
2: ಸಮಯ 6:55 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಂಘಲೋಕ ಸೇವಾ ಯೋಗಸ್ಯ ಶತಾಬ್ದಿ ಸಮಾರೋಹಂ ಸಂಬೋಧಯನ್ ಪ್ರಧಾನಮಂತ್ರಿ ಬಲಂ ಪ್ರದತ್ತವಾನ್ ಯತ್ ಯುವಜನಾನ್ ಲೋಕ ಸೇವಾಯಾಂ ಪ್ರವರ್ತಯಿತುಂ ಪ್ರಯತ್ನಃ ಕರಣೀಯಃ. ಯೇಷಾಂ ಪ್ರೇರಣಾ ಕೇವಲಂ ಪ್ರಶಾಸಕೀಯ ಪದ ಪ್ರಾಪ್ತಿಹಿ ನ ಅಪಿತು ಜನಸೇವಾ ಭವೇತ್. ರಾಷ್ಟ್ರಂ ರಾಷ್ಟ್ರಪಿತುಃ ಮಹಾತ್ಮ ಗಾಂಧಿನಃ ಸಪ್ತ ಪಂಚಾಶದಧಿಕೈಕಶತತಮ್ಯಾಂ ಜಯಂತ್ಯಾಂ ಅದ್ಯ ಶ್ರದ್ಧಾಂಜಲಿಂ ಸಮರ್ಪಯತಿ. ಗಾಂಧಿ ಜಯಂತ್ಯಾಃ ಅವಸರೆ ಸ್ವಕೀಯ ಸಂದೇಶೆ ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಉಕ್ತವತಿ ಯತ್ ವಿಶ್ವಸ್ಯ ವಿಭಿನ್ನೇಷು ಭಾಗೇಷು ಪ್ರವರ್ತಮಾನಾನಾಂ ಯುದ್ಧಾನಾಂ ಸಂಘರ್ಷಾಣಾಂ ಚ ಮಧ್ಯೆ ಮಹಾತ್ಮ ಗಾಂಧಿನಃ ಸಂದೇಶಃ ಶಾಂತಿಃ ಅಹಿಂಸಾಯಾಶ್ಚ ಸಂದೇಶಃ ಅದ್ಯ ಪೂರ್ವಾಪೇಕ್ಷಯಾ ಇತೋಪಿ ಪ್ರಾಸಂಗಿಕಃ ಅಭವತ್. ಸಾ ಮಹಾತ್ಮ ಗಾಂಧಿನೇ ಶ್ರದ್ಧಾಂಜಲಿಂ ಸಮರ್ಪ್ಯ ಉಕ್ತವತಿ ಯತ್ ತಸ್ಯ ಜೀವನಂ ಆದರ್ಶಾಶ್ಚ ವಿಶ್ವೇ ಸರ್ವತ್ರ ಬಹುಮಾನಿತಾಃ ಸಂತಿ. ಸಾ ವಿಶ್ವಾಸಂ ವ್ಯಕ್ತವತಿ ಯತ್ ಭಾರತಂ ಸಪ್ತಚತ್ವಾರಿಂಶದಧಿಕ ದ್ವಿಸಹಸ್ರತಮ ವರ್ಷ ಪರ್ಯಂತಂ ವಿಕಸಿತ ಭಾರತಸ್ಯ ಲಕ್ಷ್ಯಂ ಪ್ರತಿ ಅಗ್ರೆ ಗಚ್ಚತಿ. ನವದೆಹಲ್ಯಾಂ ರಾಜಘಾಟ್ ಇತ್ಯತ್ರ ಮಹಾತ್ಮ ಗಾಂಧಿನಃ ಸಮಾಧೌ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜಯಿಷ್ಯತೆ. ಗಾಂಧಿ ಜಯಂತ್ಯಾಃ ಅವಸರೆ ಅದ್ಯ ಪೂರ್ವ ಪ್ರಧಾನಮಂತ್ರಿಣಃ ಲಾಲ ಬಹದ್ದೂರ ಶಾಸ್ತ್ರಿಣಃ ದ್ವಾವಿಂಶತ್ಯಧಿಕೈಕಶತತಮೀ ಜಯಂತಿ ಅಪಿ ವಿಜಯಘಾಟ್ ಇತ್ಯತ್ರ ಆಯೋಜ್ಯತೆ. ಏತದ್ದೃಷ್ಟ್ವಾ ಯಾತಾಯಾತಾರಕ್ಷಿಬಲೇನ ರಾಜಘಾಟ ವಿಜಯಘಾಟಯೋಃ ಸಮೀಪೆ ಯಾತಾಯಾತ ಸಂಬದ್ಧಂ ಪರಾಮರ್ಶಂ ಪ್ರಸಾರಿತಮಸ್ತಿ.
1: ಕರಸ್ಪರ್ಶೇನ ಸದ್ಯಃ ವಾರ್ತಾ ಪ್ರಾಪ್ತಯೇ ಎಕ್ಸ್ ಪಟಲೆ ಎಚ್ ಎಐಆರ್ ನ್ಯೂಸ್ ಅಲರ್ಟ್ಸ್ ಇತ್ಯನುಸರಂತು. ಆಕಾಶವಾಣಿ ಸಮಾಚಾರ ಇತಿ ವಾಟ್ಸ್ಆಪ್ ವಾಹಿನ್ಯಾ ಚ ಸಹ ಸಂಯುಜ್ಯಂತಾಂ.
0: ಫ್ಲೈಟ್ ದುಬೈ ವಿಮಾನಸ್ಯ ದುರ್ಘಟನಾಯಾಂ ಕ್ಷತಿಗ್ರಸ್ತಃ ಕ್ಯಾಪ್ಟನ್ ಸ್ಮಿತ್ ಮಚಾರ್ ಇತ್ಯೇಷಃ ಸ್ಥಿರಾವಸ್ಥಾಯಾಂ ವರ್ತತೆ ತಥಾ ತಸ್ಯ ಸ್ವಾಸ್ಥ್ಯಮಪಿ ಸಮ್ಯಕ್ ಭವತಿ. ಸಂಯುಕ್ತಾರಬಾಮಿರಾತೆ ಭಾರತಸ್ಯ ರಾಜದೂತಃ ಡಾಕ್ಟರ್ ದೀಪಕ್ ಮಿತ್ತಲಃ ಪ್ರಸಾರಭಾರತ್ಯೈ ಪ್ರದತ್ತೆ ಏಕಸ್ಮಿನ್ ವಿಶೇಷ ಸಾಕ್ಷಾತ್ಕಾರೆ ಏತತ್ ಸಂಸೂಚಿತವಾನ್. ಡಾಕ್ಟರ್ ಮಿತ್ತಲೇನ ಉಕ್ತಂ ಯತ್ ಸಹ ಸಂಯುಕ್ತಾರಬಾಮಿರಾತೆ ಕ್ಯಾಪ್ಟನ್ ಮಚಾರ್ ಇತ್ಯನೇನ ತಸ್ಯ ಪರಿವಾರೇಣ ಚ ಸಹ ಮಿಲಿತವಾನ್ ತಥಾ ತಂ ಪ್ರಸನ್ನ ಚಿತ್ತಮಪಿ ದೃಷ್ಟವಾನ್. ಅವಸರೇಸ್ಮಿನ್ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ತಥಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಅಸ್ಯಾಃ ಬೃಹತ್ ದುರ್ಘಟನಾಯಾಃ ನಿವಾರಣೆ ಪ್ರದರ್ಶಿತಸ್ಯ ಕ್ಯಾಪ್ಟನ್ ಮಚಾರ್ ಇತ್ಯಸ್ಯ ಸಾಹಸಸ್ಯ ಪ್ರಶಂಸಾಂ ಕೃತವಂತಃ. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಅರುಣಾಚಲ ಪ್ರದೇಶೇ ಪ್ರಬಲ ವೃಷ್ಟಿಃ ಪೂರ್ವಾನುಮಾನಂ ಕೃತಮಸ್ತಿ. ವಿಭಾಗೇನ ಉಕ್ತಂ ಯತ್ ಆಗಾಮಿಷು ಅಷ್ಟಚತ್ವಾರಿಂಶತ್ ಹೋರಾಸು ಪಂಜಾಬ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡಾನಾಂ ಅವಶಿಷ್ಟೇಷು ಭಾಗೇಷು ದಕ್ಷಿಣ ಪಶ್ಚಿಮ ಪ್ರಾವೃಶಃ ಪ್ರತ್ಯಾವರ್ತನಾಯ ಅನುಕೂಲಾಃ ಪರಿಸ್ಥಿತಯಃ ಸಂಭಾವ್ಯಂತೆ. ಋತು ವಿಭಾಗೇನ ಅದ್ಯ ಕೇರಳ ಮಾಹೆ ಲಕ್ಷದ್ವೀಪ ತಮಿಳುನಾಡು ಪುಡುಚೇರಿ ಕರೈಕಲ್ ಚೇತ್ಯೇಷು ಪ್ರದೇಶೇಷು ಗರ್ಜನೇನ ಸಹ ವಿದ್ಯುತ್ಪಾತಸ್ಯ ಸಂಭಾವನಾ ಪೂರ್ವಾನುಮಾನಿತ. ಜಾಪಾನ ದೇಶೆ ಆಯೋಜಿತಾಸು ಏಷ್ಯಾ ಕ್ರೀಡಾಸು ಭಾರತಸ್ಯ ಪದಕ ಸಂಖ್ಯಾ ಷಟ್ಷಷ್ಟಿಃ ಜಾತಾ ಯಸ್ಮಿನ್ ದಶ ಸುವರ್ಣ ಪದಕಾನಿ ತ್ರಯೋವಿಂಶತಿ ರಜತ ಪದಕಾನಿ ತಥಾ ತ್ರಯಸ್ತ್ರಿಂಶತ್ ಕಾಂಸ್ಯ ಪದಕಾನಿ ಚ ಸಮ್ಮಿಲಿತಾನಿ ಸಂತಿ ಇತಿ ವಾರ್ತಾಃ.

ಗೆಳೆಯರೆ, ಇವತ್ತು 1:30 ಸರಿಯಾಗಿ ಸ್ವಚ್ಛತಾ ಹೀ ಸೇವಾ ಸಂವಾದ ಕಾರ್ಯಕ್ರಮವನ್ನು ಮೂಡಿ ಬರ್ತಾ ಇದೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ HS ಸುರೇಶ್, ಹಿರಿಯ ಗಾಂಧಿವಾದಿಗಳು. ಹಾಗೆ ಇವರನ್ನ ಸಂದರ್ಶಿಸುತ್ತಾರೆ KC ಶಿವರಾಮ್. ತಪ್ಪದೇ ಕೇಳಿ 1:30 ನಿಮ್ಮ FM ರೇನ್ಬೋದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.
1: ಸಮಯ ಆಗ್ತದೆ 7:05. ಸರಿಯಾಗಿ ಕೇಳಲಿದ್ದೀರಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ

0: ಹಾಗೂ ಧೀಮಂತ ನಾಯಕ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2 ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893 ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣಭೇದ ನೀತಿಯ ಪ್ರತಿ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915 ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್, ಶಾಲೆಗಳು, ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿ ಅವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16 ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ಕಾರಾಗೃಹ ವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯ ಾಗಿದ್ದು ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ಧ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಈ ಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಈ ಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ಧವಾದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ, ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:47. ಇದು ಭಾವಗೀತೆಗಳ ಸುಂದರಯಾನ ಭಾವಸ್ಪಂದನ. ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ನೀವು ಕೇಳಿದಂತಹ ಭಾವಗೀತೆ ಆಗಿತ್ತು ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಯ ಭಾವಗೀತೆ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ. ಈಗ ಕೇಳಿ ಶ್ರೀನಿವಾಸ ಮೂರ್ತಿಯವರ ರಚನೆಯ ಭಾವಗೀತೆ ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ.

ಈ ಒಂದು ಸುಂದರ ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನ ಮತ್ತೆ ಮುಂದುವರಿಯುತ್ತೆ 7:45. ಸಮಯ ಇನ್ನೇನು 7:35 ಆಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ಧ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟ್ರಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟ್ರೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿಯವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921 ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವಿಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್, ಘಟನೆಯಲ್ಲಿ ಭಾರಿ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ

ಆಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನ ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15% ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಂ ಮಾರಿ ಮೈಂಡ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಫಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಂ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಗೋಲುಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ರನ್ಗಳಿಂದ ಮಣಿಸಿ ಚಿನ್ನದ ಪದಕಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 kg ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೀಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1962 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನ ಒಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
3: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
4: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
5: ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:46. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ. ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳ್ತಿದ್ದೀರಾ ಮುಂದಿನ ಭಾವಗೀತೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ. ಈ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಸಿ ಅಶ್ವಥವರ ಧ್ವನಿಯಲ್ಲಿರುವಂತಹ ಈ ಒಂದು ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 8 ಗಂಟೆ ಆಗ್ತದೆ, 8 ಗಂಟೆಗೆ ಸರಿಯಾಗಿ ಹಿಂದೆ ಹಾಗೆ ನಂತರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ, ಸಮಯ ಆಯಿತು 8:31:59. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ಮಾಹಿತಿ ಜೊತೆ ಸಿಕ್ಕಾಪಡೆ ಸಕದಾಗಿರುವಂತಹ ಹಾಡುಗಳನ್ನ ಕೂಡ ನಾವು ಕೇಳ್ತಾ ಸಾಗೋಣ. ಹಲೋ ಕರ್ನಾಟಕದಲ್ಲಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಇವತ್ತು 2 ಅಕ್ಟೋಬರ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಾ ಇದೆ, ನಾವು ಇವತ್ತು ಗಾಂಧಿ ಜಯಂತಿನ ಆಚರಣೆ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ

ಕೂಡ. ಹೌದು ಹೌದು, ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನಾಚರಣೆ, ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸತ್ಯ, ಅಹಿಂಸೆ, ಸರಳತೆ, ಸೇವೆ ಮತ್ತು ದೇಶಭಕ್ತಿಯ ಮೌಲ್ಯಗಳನ್ನು ತಮ್ಮ ಬದುಕಿನ ಮೂಲಕ ಸಾರಿದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನ. ಆದರೆ ಇನ್ನೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರಳತೆ, ಪ್ರಾಮಾಣಿಕತೆ, ಧೀರ ನಾಯಕತ್ವದಿಂದನೇ ಹೆಸರಾದಂತಹ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ. ಈ ಇಬ್ಬರು ಮಹಾನ್ ಚೇತನಗಳಿಗೆ ಈ ದಿನ ನಾವು ಆಕಾಶವಾಣಿಯ ಪರವಾಗಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಮಾತುಕತೆ ಮತ್ತೆ ಮುಂದುವರಿಯುತ್ತೆ ಗಾಂಧಿ ಜಯಂತಿಯ ಬಗ್ಗೆ, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಕೂಡ ನಾವಿವತ್ತು ಮಾತಾಡ್ತಾ ಸಾಗೋಣ. ಇವತ್ತಿನ ಹಲವು ಕರ್ನಾಟಕದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೆಡ್ಯೂನ್ ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಹಲೋ ಕರ್ನಾಟಕ, ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ. ಸಮಯ ಆಯಿತು 8:43:47 ಎಸ್. ನೀವು ಕೇಳಿದಂತಹ ಎರಡು ಸಖತ್ತಾಗಿರುವಂತಹ ಹಾಡು ಯಾವುದು ಅಂತ ಅಂದರೆ, ಮೊದಲ ಹಾಡು ಕೇಳಿದ್ರಿ ಗಣಪ ಚಿತ್ರದಿಂದ ಸೋನು ನಿಗಮ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಮುದ್ದಾಗಿ ನೀನು ನನ್ನ ಕಾಡಿದೆ ಅಂತ ಹಾಡಿದರು ಸೋನು. ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ ಕರಣ್ ಬಿ ಕೃಪಾ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಪ್ರೇಮ್ ಅಡ್ಡ ಚಿತ್ರದ ಗೀತೆ ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಕವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಾವು ಮಾತಾಡ್ತಾ ಇದ್ವಿ ಇವತ್ತಿನ ದಿನ ವಿಶೇಷದ ಬಗ್ಗೆ. ತುಂಬಾ ವಿಶೇಷವಾದ ದಿನ ಇವತ್ತು, ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಕೂಡ. ಇದ್ರ ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದ ಪ್ರಯುಕ್ತ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಗಾಂಧೀಜಿ ಅವರು, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, October 2 1869 ಜನಿಸ್ತಾರೆ ಗುಜರಾತ್ನ ಪೋರ್ಬಂದರ್ನಲ್ಲಿ. ಸ್ವಚ್ಛತೆ ಸ್ವಾವಲಂಬನೆಯ ಮಹತ್ವವನ್ನು ದೇಶಕ್ಕೆ ಸಾರಿದಂತಹ ಮಹಾನಾಯಕ ಮಹಾತ್ಮ ಗಾಂಧೀಜಿಯವರು. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೀಡಿದಂತಹ ಘೋಷಣೆ ನಾವು ಇವತ್ತಿಗೂ ಕೂಡ ಪ್ರಸ್ತುತ ಅಂತ ಹೇಳ್ಬೋದು. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಘೋಷಣೆಯನ್ನು ನೀಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಹಾಗೆ 1965 ಯುದ್ಧದ ಸಂದರ್ಭದಲ್ಲಿ ಶಾಸ್ತ್ರಿಯವರ ದಿಟ್ಟತನದ ನಿರ್ಧಾರ ಇವತ್ತಿಗೂ ಕೂಡ ಯುವ ಪೀಳಿಗೆಗೆ ಆದರ್ಶ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ.

ಹಲೋ ಕರ್ನಾಟಕ ಕೇಳ್ತಾ ಇದ್ದೀರಾ. ಹಲೋ ಕರ್ನಾಟಕದಲ್ಲಿ ಎರಡು ಸಖತ್ತಾಗಿರುವಂತಹ ಹಾಡನ್ನ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಅಣ್ಣ ಬಾಂಡ್ ಚಿತ್ರದ ಗೀತೆ ಬೋಣಿಯಾಗದ ಹೃದಯಾನ ಅಂತ ಹಾಡಿದ್ದು ಟಿಪ್ಪು ಅವರು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಬುಲ್ಬುಲ್ ಚಿತ್ರದ ಒಂದು ಎನರ್ಜೆಟಿಕ್ ಸಾಂಗ್ ಹೂ ಚೆಂಡು ಹುಡುಗಿ ಅಂತ ವಿ ಹರಿಕೃಷ್ಣ ಅವರು ಹಾಡಿದ್ರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರದೇ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗೋಯ್ತು 8:54:42. ಇದರೊಂದಿಗೆ ಈ ಹೊತ್ತಿನ ಹಲೋ ಕರ್ನಾಟಕವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕದಲ್ಲಿ ಮಾತುಕತೆ ಹಾಡು ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಹಲೋ ಕರ್ನಾಟಕದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್ಡ್ಸ್.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸಮಯ ಆಗೋಯ್ತು 9:02:39. ಇದು ಸಖತ್ ಸಾಂಗುವಿನ ಸಮಯ. ಈ ಸಖತ್ ಸಾಂಗುವಿನಲ್ಲಿ ನೆಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯ. ಆಫೀಸಿಗೆ ಹೊರಟಿದೀವಿ, ಸ್ಕೂಲಿಗೆ ಹೊರಟಿದೀವಿ, ಟೆನ್ಷನ್ ಆಗಿದೆ, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದೆಲ್ಲ ಟೆನ್ಷನ್ಗಳನ್ನು ಸ್ವಲ್ಪ ಸೈಡಲ್ಲಿಟ್ಟು ನಿಮ್ಮದೇ ಇಷ್ಟದ ಹಾಡುಗಳನ್ನು ಕೇಳ್ತಾ ಸಾಗುವಂಥ ಸಮಯ. ಈಗ ಆಲ್ರೆಡಿ ವೀಕೆಂಡ್ ಬಂದಿದೆ, ಸೊ ಹೆಂಗಾದರೂ ಮಾಡಿ ಇವತ್ತಿನ ದಿನ ಕೆಲಸ ಮುಗಿಸಿದ್ರೆ ಇನ್ನು ಲಾಂಗ್ ವೀಕೆಂಡ್ ಕೂಡ ಇದೆ. ಸೊ ಇವತ್ತು ಕೂಡ ರಜೆ ಇದೆ, ಗಾಂಧಿ ಜಯಂತಿ ಇರೋದ್ರಿಂದ. ಸೊ ಆರಾಮಾಗಿ ಮನೇಲಿ ಕುತ್ಕೊಂಡು ಕಾಫಿ ಇರ್ತಾ, ತಿಂಡಿ ತಿಂತಾ, ನಿಮ್ಮದೇ ಇಷ್ಟದ ಗೀತೆಗಳನ್ನು ಕೇಳ್ತಾ ಎಂಜಾಯ್ ಮಾಡುವಂತಹ ಸಮಯ ಇದು. ಸಖತ್ ಸಂಗು, ಸಖತ್ ಸಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಯಾವ ಹಾಡನ್ನು ನಿಮಗೆ ಈಗ ಕೇಳಬೇಕು ಅನಿಸ್ತಾ ಇದೆ, ಯಾವ ಹಾಡು ನಿಮ್ಮನ್ನ ಕಾಡ್ತಾ ಇದೆ ಅನ್ನೋದನ್ನು ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆ ನಮಗೆ ಬರೆದು ಕಳಿಸಿ 9480901013948091013ಗೆ. ಬೇಗ ಬೇಗ ಯಾವ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಬೇಗ ನಮಗೆ ಬರೆದು ಕಳಿಸಿ. ಹಾಗೆ ಮಾತುಕತೆ ಕೂಡ ಮುಂದುವರಿಯುತ್ತೆ, ಹಾಡನ್ನು ಕೂಡ ಕೇಳ್ತಾ ಸಾಗೋಣ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಗೀತೆಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯುವರ್ಸ್.

ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ ಸಕತ್ ಸಂಘ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ ಸಮಯ ಆಯಿತು 9:12:40. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಚಲಿಸುವ ಮೋಡಗಳು ಚಿತ್ರದಿಂದ ನೀನೆಲ್ಲೋ ನಾನಲ್ಲೇ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಒಲವಿನ ಉಡುಗೊರೆ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನೂ ಸಂದೇಶಗಳ ಕಡೆ ಬರೋದಾದ್ರೆ ಸಿಕ್ಕಾಪಟ್ಟೆ ಮೆಸೇಜ್ಗಳು ಈಗಾಗಲೇ ನಮ್ಮನ್ನ ಬಂದು ತಲುಪಿದೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿ ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಮಂಜು ಶ್ರುತಿ ಕೃತಿ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನ ಎಂದ ಸಂದೇಶವನ್ನು ಕಳಿಸಿದ್ರೆ ಸಿಂಧನೂರು ಸುರೇಶ್ ಬಳ್ಳೂಟಿಗೆ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಶ್ವೇತಾ ಚಿನ್ಮಯ ಸುಮಾ ಮಹಾಂತೇಶ್ ಗಾಡ್ವಿ ಅವರು ಕೂಡ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಹಾಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರುವುದು ನಳಿನ ಅರಿಶಿನಕುಂಟೆಯಿಂದ, ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಹುಜರೆ, ಸೈಫುಲ್ಲಾ ಸಬಾಹತ್ ಕಿರತ್ ಹುಜರೆ, ಹಾಗೆ ರೆಹನ್ ಶೇಖ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಬೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಅವರ ಸಂದೇಶ ಬಂದಿದ್ರೆ, ನಂತರದ ಸಂದೇಶ ಶೈಲಾ ರಾಜೇಶ್ ಚನ್ನನ್ ಕುಂಟೆ ಶಿರಾಯಿಂದ ಮೆಸೇಜ್ ಮಾಡಿದ್ದಾರೆ. ಮೂಡಲ ವಿಠಲಾಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರ ಮೆಸೇಜ್ ಕೂಡ ನಮ್ಮನ್ನು ತಲುಪಿದೆ. ಸಂದೇಶವನ್ನು ಕಳಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ದೇಶದ ಗೀತೆಗಳು ಪ್ರಸಾರ ಆಗುತ್ತೆ ಸಕತ್ ಸಾಂಗು ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9 0 1 0 1 0 1 0 ಬೇಗ ಬೇಗ ನಿಮ್ಮ ಹಾಡುಗಳು ನಮ್ಮನ್ನು ಬಂದು ತಲುಪಲಿ. ನಿಮ್ಮ ಮುದ್ದಾದ

ಸಕಸಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಎಸ್, ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಅಮೃತಗಳಿಗೆ ಚಿತ್ರದ ಮೊದಲ ಗೀತೆನ ಕೇಳಿದ್ರಿ, ಹಿಂದೂಸ್ತಾನವು ಎಂದು ಮರೆಯದ ಹಾಡು ಜಯಚಂದ್ರನ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಸಾಮ್ರಾಟ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದ್ರೆ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಉಷಾ ಶ್ರೀನಿವಾಸ್ ಸಂಜನಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಹಾಗೆ ಆನಂದ್ ಅವರ ಸಂದೇಶ ಕೂಡ ನಮಗೆ ಬಂದು ತಲುಪಿದೆ. ನನಗೊಂದು ಹಾಡು ಬೇಕಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಅನಂತಮೂರ್ತಿ ಶೃಂಗೇರಿಯವರು. ಖಂಡಿತವಾಗಿ ಪ್ರಸಾರ ಆಗುತ್ತೆ. ಹಾಗೆ ಶ್ರೀನಿವಾಸ್, ಸುಪ್ರೀತ, ಸನ್ನಿಧಿ, ಅನುಶ್ರೀ, ತನುಶ್ರೀ, ಋಷಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನು ಎ ಹರಿಹರನ್ ವಿಜ್ಞಾನ ನಗರದಿಂದ, ಸತೀಶ್ ಎನ್ ಹೆಚ್ ನಗರಕೆರೆಯಿಂದ, ಕಡಗಂಚಿಯಿಂದ ಧರ್ಮಣ್ಣ ಹೆಚ್ ಧನ್ನಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನು ಸಂದೇಶ ಬಂದಿರೋದು ದೀಪ್ತಿ ಸುರೇಶ್ ಕೆರೂರ್ ಇಲ್ಲಿಂದ ರಾಮದುರ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ನಂತರದ ಮೆಸೇಜ್ ಬಂದಿರೋದು ಯಾರ್ದು ಅಂತ ನೋಡೋದಾದರೆ, ಮುಧೋಳ ತಾಲೂಕಿನ ವಿಠಲ ಅಕ್ಕಿಮಡಿ, ವಿಠಲ ಕಂಬಾರ, ಕೃಷ್ಣಬಾಯಿ, ಮೀನಾಕ್ಷಿ, ಶ್ರೀದೇವಿ, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ, ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಹಾಗೆ ನಂತರ ಪದ್ಮಾವತಿ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಲಕ್ಷ್ಮೀಕಾಂತ್, ರೂಪ, ಯಶವಂತ್, ಯಶಸ್ವಿನಿ, ಚನ್ನನ್ ಕುಂಟೆ, ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳನ್ನು ಹೇಳ್ತಾ, ಸೊ ನಾನು ಇನ್ನೊಂದು ವಿಷಯನ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ನೀವು ಬೆಂಗಳೂರು ಟ್ರಾಫಿಕ್ಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ, ಇವಾಗ ಏನಾದರೂ ನೀವು ಟ್ರಾಫಿಕ್ಕಲ್ಲಿ ನೋಡ್ತಾ ಇದ್ರೆ, ಟ್ರಾಫಿಕ್ ಸಿಗ್ನಲಲ್ಲಿ ಒಂದು ಹಾರ್ಟ್ ಸಿಂಬಲ್ ನೋಡ್ತಾ ಇರ್ತೀರಾ ಮೋಸ್ಟ್ಲಿ, ನೀವು ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ. ಎಸ್, ಯಾಕಪ್ಪ ರೆಡ್ ಸಿಗ್ನಲ್ ಬಿತ್ತು ಅಂತ ನಾವೇನಾದರೂ ಬೇಜಾರಿಂದ ನಿಂತ್ಕೊಂಡಿರ್ತೀವಿ, ಅಲ್ಲಿ ನೋಡಿದ್ರೆ ಹಾರ್ಟ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ರೆಡ್ ಆ್ಯಂಡ್ ಗ್ರೀನಲ್ಲಿ ಹೊಡ್ಕೊತಾ ಇರುತ್ತೆ ಅಲ್ವಾ. ಸೊ ಈ ಹಾರ್ಟ್ ಯಾಕೆ ಬರ್ತಾ ಇದೆ ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಅಂತ ನಿಮಗೆ ಏನಾದರೂ ಗೊತ್ತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ 9480901013904809901013ಗೆ. ಸದ್ಯಕ್ಕೆ ನಿಮ್ಮ ದೇಶದ ಎರಡು ಗೀತೆಗಳು ಪ್ರಸಾರ ಆಗ್ತಾ ಇದೆ ಸಕಸಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶವನ್ನು ಕಳಿಸ್ಬೋದು 9480901013904809901013ಗೆ ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಲಿ.

ಸೂಪರ್ ಆಗಿರುವಂತಹ ಒಂದು ಗೀತೆಯನ್ನ ಕೇಳ್ಕೊಂಬಂದ್ರಿ. ನೀವು ಕೇಳಿದಂತಹ ಹಾಡಾಗಿತ್ತು ಬಂತಿನ ಚಿತ್ರದ ಗೀತೆ ಟೈಟಲ್ ಟ್ರ್ಯಾಕ್. ಕೆ ಜೆ ಜೇಸುದಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಶಕುಂತಲಾ ಶಂಕರ್ ಮಂಡ್ಯದಿಂದ ನನಗೊಂದು ಹಾಡು ಹಾಕಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಧೋಳದಿಂದ ಅದ್ವೈತ ತನುಶ್ರೀ, ನಿಹಾರಿಕಾ ಶಂಕರ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಿವಶಂಕರ್ ವೇದಾವತಿ, ತನ್ಮಯ ಆನೇಕಲ್, ಶಂಕರ್ ಮಠದಿಂದ. ಹಾಗೆ ಮೂಡಲ ವಿಠಲಪುರದ ಪದ್ಮ, ಶ್ರೀಧರ್ ಪನ್ನಗಾಟಿ, ಅನಂತಕುಮಾರ್ ಅವರ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಸಂಚಾರಿ ಸಿಗ್ನಲ್ಗಳಲ್ಲಿ ಹೃದಯಾಘಾತದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಳವಡಿಸಿದ್ದಾರೆ ಅಲ್ವಾ ಸರ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಾನು ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು

ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿ ಹೃದಯದ ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆ ತನಿಷ್ಕ ಶಿಲ್ಪ ಸಂಪವ್ವ ರಾಣೆಬೆರ್ನೂರಿನಿಂದ ಸಂದೇಶವನ್ನು ಕಳಿಸಿದರೆ ರೋಹಿತ್ ವರ್ಧನ್ ಕಸ್ತೂರಿಬಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ನಾನು ಮುಂಚೆನೆ ಹೇಳಿದೆ, ಹಾಡಿಗಿಂತ ಮುಂಚೆ ಒಂದು ಮಾಹಿತಿ ಹೇಳಿದೆ, ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹೃದಯದ ಚಿಹ್ನೆ ಕಾಣಿಸ್ತಾ ಇದೆ, ಏನಪ್ಪ ಇದು ಅಂತ ಹೇಳಿದ್ರೆ, ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಹೃದಯದ ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅದರ ಭಾಗವಾಗಿ ಈ ಹಾರ್ಟ್ ನಿಮಗೆ ಕಾಣಿಸ್ತಾ ಇದೆ, ಹೃದಯ ಕಾಣಿಸ್ತಾ ಇದೆ ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಂಗು ಕಾರ್ಯಕ್ರಮಕ್ಕೆ. ನಿಮ್ಗೆ ಯಾವ ಹಾಡು ಇಷ್ಟ ಆಗ್ತಾ ಇದೆ, ಈ ಹೊತ್ತಲ್ಲಿ ಯಾವ ಹಾಡನ್ನ ಕೇಳಬೇಕು ಅನಿಸ್ತಾ ಇದೆ ಅಂತ ನಮಗೆ ಬರೆದು ಕಳಿಸಿ 9480901013948001013 ನಿಮ್ಮ ಮುದ್ದಾದ ಹೆಸರು ಜೊತೆಗೆ ನಿಮ್ಮ ಸಂದೇಶಗಳು ನಮ್ಮನ್ನ ಬಂದು ತಲುಪಲಿ. ಸದ್ಯಕ್ಕೆ ನಿಮ್ಮ ದೇಶದ ಎರಡು ಹಾಡುಗಳು ಪ್ರಸಾರ ಆಗ್ತಾ ಇದೆ ಸಖತ್ ಸಂಗು ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ, ಇದು ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು, ಓಂ ಚಿತ್ರದ ಗೀತೆ, ಕಾಲೇಜ್ ಕುಮಾರ್ ಅಂತ ಹಾಡಿದ್ದು ಮನು ಅವರು, ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ವಂಶಿ ಚಿತ್ರದ ಗೀತೆ, ಸೋಹಮ್ ಚಕ್ರವರ್ತಿ ಅವರ ಧ್ವನಿಲಿದಂತಹ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗಿ ಹೋಯಿತು, 9:54 ಸಕಸಂಗು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗೇ ಹೋಯಿತು. ತುಂಬಾ ಜನ ಸಂದೇಶವನ್ನು ಕೇಳಿಸಿದ್ರೆ, ರಿಕ್ವೆಸ್ಟ್ ಮಾಡಿದ್ರೆ, ಆದರೆ ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಆಗಲಿಲ್ಲ. ದಯವಿಟ್ಟು ಬೇಜಾರಾಗಬೇಡಿ, ನಾಳೆ ಮತ್ತೆ 9:00 ಸರಿಯಾಗಿ ಸಕಸಂಗು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ದೇಶದ ಗೀತೆಗಳನ್ನು ಕೇಳಬಹುದು. ಯಾರೆಲ್ಲ ಸಂದೇಶವನ್ನು ಕಳಿಸಿದಿರಿ, ಯಾರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಿರಿ, ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟು ಹೊತ್ತು ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಹತ್ತು 10:00 ಸರಿಯಾಗಿ ಸಿನಿಚಿಟ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ, ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: Idu non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಯಿತು 10:02:31. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟೆ ಕಾರ್ಯಕ್ರಮ. ಸಿನಿಚಿಟೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸೊ ಏನಿರ್ಬೋದು ಇವತ್ತಿನ ಸಿನಿಚಿಟೆ ಕಾರ್ಯಕ್ರಮ ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಸಿನಿಚಿಟೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಕನ್ನಡದ ಖ್ಯಾತ ಜೋಡಿ ಬಗ್ಗೆ. ಈ ಜೋಡಿ ಸೃಷ್ಟಿಸಿದ್ದಲ್ಲ ಒಂದು ರೀತಿ ಇತಿಹಾಸ ಅಂತಲೇ ಹೇಳ್ಬೋದು. ಹೌದು, ದೊರೆ ಭಗವಾನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನಲ್ಲಿ ಮೂಡಿ ಬಂದಂತಹ ಚಿತ್ರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಗೋಣ.

ಅದು ಕೇಳಿದ್ರೆ ಒಂದು ರೀತಿ ಕನ್ನಡ ಸಿನಿಮಾ ಚಲನಚಿತ್ರ ರಂಗದಲ್ಲಿ ಸುವರ್ಣ ಯುಗ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತೆ ದೊರೆ ಭಗವಾನ್ ಅವರು ಜೋಡಿ ಸೃಷ್ಟಿಸಿದಂತಹ ಚಿತ್ರಗಳು ನಿಜಕ್ಕೂ ಒಂದು ರೀತಿಯ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇತ್ತು. ಅದು ಕೇವಲ ಮೂವಿಗಳಾಗಿರ್ತಾ ಇರಲಿಲ್ಲ, ಸಮಾಜಕ್ಕೆ ಸಂದೇಶಗಳಾಗಿರ್ತಾ ಇತ್ತು. ಪ್ರೀತಿ ಸಂದೇಶಗಳಾಗಿರ್ಬೋದು, ಸಾಮಾಜಿಕ ಸಂದೇಶಗಳಾಗಿರ್ಬೋದು, ಒಂದು ರೀತಿಯ ಐತಿಹಾಸಿಕ ಮೈಲಿಗಲನ್ನೇ ಸ್ಥಾಪಿಸಿದಂತಹ ಜೋಡಿ ರಾಜ್ಕುಮಾರ್ ಹಾಗೆ ದೊರೆ ಭಗವಾನ್ ಅವರ ಜೋಡಿ. ಇವತ್ತಿನ ಸಿನಿಚಿಟ ಕಾರ್ಯಕ್ರಮದಲ್ಲಿ ಮಾತುಕತೆ ಮಾಹಿತಿ ಮುಂದುವರಿಯುತ್ತೆ. ನಿಮಗೂ ಏನಾದರೂ ಮಾಹಿತಿ ಗೊತ್ತಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸಪ್ ನಂಬರ್ 9480130194809091013ಗೆ ಸಂದೇಶಗಳನ್ನು ಕಳಿಸೋದ್ರ ಮೂಲಕ ಸದ್ಯಕ್ಕೆ ಈ ಜೋಡಿಯಲ್ಲಿ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಂತಹ ಚಿತ್ರದ ಒಂದು ಗೀತೆಯನ್ನು ಕೇಳಿಕೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.

ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟೆ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ದೊರೆ ಭಗವಾನ್ ಅವರ ಕಾಂಬಿನೇಷನ್ನಲ್ಲಿ ಜೋಡಿ ತ್ರಿಮೂರ್ತಿಗಳು ಅಂತಲೇ ಹೇಳ್ಬೋದು ರೀತಿ ಈ ಜೋಡಿಯಲ್ಲಿ ಮೂಡಿ ಬಂದಂತಹ ಚಿತ್ರಗಳ ಬಗ್ಗೆ ಅವರು ಮಾಡಿದಂತಹ ಮೋಡಿ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಕ್ತಾ ಇದ್ವಿ ಇವತ್ತಿನ ನಮ್ಮ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೇಳಿದಂತಹ ಹಾಡಾಗಿತ್ತು ಹೊಸ ಬೆಳಕು ಚಿತ್ರದಾಗಿದೆ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳು ಕೂಡ ಕಳಿಸ್ತಾ ಇದ್ದೀರಾ. ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ರಾಜ್ ಹಾಗೆ ದೊರೆ ಭಗವಾನ್ ಅವರು ಸಿನಿಮಾ ರಂಗಕ್ಕೆ ರಾಜರು ದೊರೆಗಳು ಇದ್ದ ಹಾಗೆ ಇದ್ರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಖಂಡಿತವಾಗಿ. ಹಾಗೆ ಲೀಲಾ ಬೇಗೂರ್ನಿಂದ ಸಂದೇಶವನ್ನು ಕಳಿಸಿ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ರೆ ಏನು ಸಂದೇಶವನ್ನು ಕಳಿಸಿರೋದು ಚಿನ್ನನ ಕುಂಟೆ ಶಿರಾಯಿಂದ ತೇಜಸ್ವಿನಿ ಯಶವಂತ್ ಮತ್ತು ಲಕ್ಷ್ಮೀಕಾಂತ್ ರೂಪ ಅವರು. ಅವರ ಕಾಂಬಿನೇಷನ್ ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ. ನ್ಯಾಯವೇ ದೇವರು ಚಿತ್ರದಿಂದ ಆಕಾಶವೇ ಬೀಳಲಿ ಮೇಲೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರನ್ನು ಕಳಿಸೋದಕ್ಕೆ ಮರೆತು ಬಿಟ್ಟಿದ್ದಾರೆ. ಹಾಗೆ ನಂತರದ ಸಂದೇಶ ಕಳಿಸಿರೋದು ರಾಜ್ಕುಮಾರ್ ಕಾತ್ರಿಕಿ KHB ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಇನ್ನು ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ದೊರೆ ಭಗವಾನ್ ಅವರ ಆ ಸುವರ್ಣ ಯುಗದ ಬಗ್ಗೆ, ಆ ಜೋಡಿಯ ಸುವರ್ಣ ಯುಗದ ಬಗ್ಗೆ. ಒಂದು ರೀತಿ 3 ದಶಕಗಳ ಕಾಲ ಕನ್ನಡ ಚಲನಚಿತ್ರರಂಗವನ್ನು ಈ 3 ಆಳಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಸೊ ಭಾರತದಲ್ಲಿ ನಾವು ಒಂದು ಕನ್ನಡ ಚಲನಚಿತ್ರರಂಗದಲ್ಲಿ ಬಾಂಡ್ ರೀತಿಯ ಸಿನಿಮಾವನ್ನು ಪ್ರಯೋಗ ಮಾಡಿದ್ದು ಇದೇ ಜೋಡಿ ಅಂತ ಹೇಳ್ಬೋದು. ಆಪರೇಷನ್ ಡೈಮಂಡ್ ರಾಕೆಟ್ ಹಾಗೆ ಖ್ಯಾತ ಕಾದಂಬರಿಗಳನ್ನು ಕೂಡ ಬೆಳ್ಳಿ ತೆರೆ ಮೇಲೆ ಕಾವ್ಯದಂತೆ ತಂದಿಟ್ಟಿದ್ದು ಕೂಡ ಇದೇ ಜೋಡಿ. ಎಷ್ಟೋ ಕಾದಂಬರಿ ಆಧಾರಿತ ಸಿನಿಮಾಗಳು ಕೂಡ ಆ ಟೈಮಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಕ್ತೀವಿ. ಹಾಗೆ ಎಸ್ ಕೆ ಭಗವಾನ್ ಅವರು, ಅದರಲ್ಲಿ ಎಸ್ ಕೆ ಭಗವಾನ್ ಅವರು ರಂಗಭೂಮಿಯಿಂದ ಬಂದವರು, ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ಪಳಗಿ ಕಲಿತವರು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರ ಜೊತೆ ಕೆಲಸ ಮಾಡಿ ಅನುಭವ ಹೊಂದಿದ್ದವರು. ಹಾಗೆ ಬಿ ದೊರೆರಾಜ್ ಅವರು ಕ್ಯಾಮ್ರಾ ಕಣ್ಣಿನ ತಾಂತ್ರಿಕ ನಿಪುಣರಾಗಿದ್ದರು. ಸೊ ಇವರೆಲ್ಲರೂ ಕೂಡ 3 ಜನ ಸೇರಿ ತಯಾರಿಸಿದಂತಹ ಮೊದಲ ಚಿತ್ರ ಯಾವುದು ಅಂದರೆ, ಈ 3 ಸೇರಿದ್ದಂತಹ ಮೊದಲ ಚಿತ್ರ ಯಾವುದು, ದೊರೆ ಭಗವಾನ್ ಹಾಗೆ ರಾಜ್ಕುಮಾರ್ ಅವರ ಕಾಂಬಿನೇಷನಲ್ಲಿ ಬಂದಂತಹ ಮೊದಲ ಚಿತ್ರ ಯಾವುದು ಅಂತ ನಿಮಗೇನಾದ್ರು ಗೊತ್ತಿದ್ರೆ ನಮಗೆ ಸಂದೇಶನ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013934 8091 3 ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮ

ಸಿನಿಚುಟೆ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಸಿನಿಚುಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ದೊರೆ ಭಗವಾನ್ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದೀವಿ. ಅದೇ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಸಿನಿಮಾದ ಹಾಡನ್ನು ಕೂಡ ಕೇಳಿದ್ರಿ. ಸೊ ನೀವು ಕೇಳಿದಂತಹ ಮೊದಲ ಹಾಡು ಎರಡು ಕನಸು ಚಿತ್ರದಾಗಿತ್ತು. ತನ್ನಂ ತನ್ನಂ ಅಂತ ಹಾಡಿದ್ದು ಪಿ ಬಿ ಶ್ರೀನಿವಾಸ್, ಹಾಗೆ ಎಸ್ ಜಾನಕಿ ಅವರು, ಉದಯ ಶಂಕರ್ ಅವರ ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ವಸಂತ ಗೀತಾ ಚಿತ್ರದ ಗೀತೆ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ನಾನು ಹಾಡಿಗಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಈ ಮೂವರು ಕಾಂಬಿನೇಷನಲ್ಲಿ ಮೂಡಿ ಬಂದಂತಹ ಮೊದಲ ಚಿತ್ರ ಯಾವುದು ಅಂತ ಹೇಳಿ. ಸೊ ಸರಿಯಾದ ಉತ್ತರವನ್ನು ಕಳಿಸಿರೋದು ನೇತ್ರ ಕೆಂಗೇರಿಯಿಂದ, ಹಾಗೆ ನಾಗರತ್ನ ರಾಜಾಜಿನಗರದಿಂದ, ಲೀಲಾ ಬೇಗೂರಿನಿಂದ ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಕಾಂತರಾಜ್ ಹುಳಿಯಾರ್ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪ ಸಾಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ನಂತರದ ಸಂದೇಶ ಸರಿ ಉತ್ತರವನ್ನು ಕಳಿಸಿರೋದು ಯಾರಪ್ಪ ಅಂತ ನೋಡೋದಾದರೆ ವತ್ಸಲ ಬೆಂಗಳೂರು ಬನಶಂಕರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನೂ ಹಲವು ಸಂದೇಶಗಳು ಬಂದಿದೆ, ಆದರೆ ಕೆಲವೊಂದು ಉತ್ತರಗಳು ತಪ್ಪಿದೆ. ಆದರೆ ಪ್ರಯತ್ನವನ್ನು ಮಾಡಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸರಿ ಉತ್ತರವನ್ನು ಕಳಿಸಿರುವಂಥವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಎಷ್ಟು ಸರಿ ಉತ್ತರ ಯಾವುದಾಗಿತ್ತಪ್ಪ ಅಂತ ಹೇಳಿದ್ರೆ 1968ರಲ್ಲಿ ತೆರೆಗಂಡಂತಹ ಚಿತ್ರ ಜೇಡರಬಲೆ. ಜೇಡರಬಲೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ದೊರೆ ಭಗವಾನ್ ಈ ಮೂವರು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿಂದ ಶುರುವಾಗುತ್ತೆ ಈ ಮೂವರ ಕಾಂಬಿನೇಷನಲ್ಲಿ ಮೂವಿಗಳು. ನಂತರ ತಿರುಗಿ ನೋಡಿದ್ದೇ ಇಲ್ಲ, ನಂತರ ನಡೆದಿದ್ದಲ್ಲ ಇತಿಹಾಸ ಅಂತಲೇ ಹೇಳ್ಬೋದು. ಹಾಗೆ ನಾನು ಆಗಲೇ ಹೇಳಿದಾಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ವಿಶೇಷ ರೀತಿಯ ಸಿನಿಮಾವನ್ನು ಮಾಡಿದಂತಹ ಖ್ಯಾತಿ ಕೂಡ ಇರೋದು. ಜೇಮ್ಸ್ ಬಾಂಡ್ ಶೈಲಿ ಅಂತಹ ಸಿನಿಮಾನ ಮಾಡ್ತಾರೆ. ಹಾಗೆ ಸರಣಿ ಪಾತ್ರವನ್ನು ಮಾಡಿದ ಮೊಟ್ಟ ಮೊದಲ ನಟ ಅಂತಲೇ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಪ್ರಕಾಶ್ ಸಿಐಡಿ 999 ಪಾತ್ರದಲ್ಲಿ ಕಾಕೋಟು ಬೂಟು ಸೂಟು ಧರಿಸಿ ಗುಪ್ತಚರದ ಸ್ಪೈ ಥರ ಕಾಣಿಸ್ಕೊಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನು ಈ ಜೋಡಿಯ ಕಾರ್ಯವೈಖರಿ ಕೂಡ ತುಂಬಾ ಚೆನ್ನಾಗಿತ್ತು. ಚಿತ್ರೀಕರಣದ ಲೈಟಿಂಗ್ ಇರ್ಬೋದು, ಆ್ಯಂಗಲ್ ಇರ್ಬೋದು, ಫ್ರೇಮಿಂಗ್ ಇರ್ಬೋದು, ಎಲ್ಲದನ್ನ ಕೂಡ ದೊರೆಯವರು ನೋಡ್ಕೊಂಡು

ಯಾರಿವನು ಚಿತ್ರದ ಒಂದು ಹಾಡನ್ನು ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಲಿದ್ದಂತಹ ಈ ಗೀತೆ ಆಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಇನ್ನೇನು 10:30 ಆಗ್ತಾ ಇದೆ. 10:30ಕ್ಕೆ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸನ್ನು ಕೇಳಲಿದ್ದೀರಿ. ಅದನಂತರ ಸಿನಿಚಿಟ್ಟೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯುವರ್ಸ್.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟೆ. ಸಿನಿಚಿಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಬ್ರೇಕ್ ನಂತರ ಮತ್ತೆ ಸಿನಿಚಿಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ದೊರೆ ಭಗವಾನ್ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ಈ ಕಾಂಬಿನೇಷನ್ ಅಲ್ಲಿ ಸ್ಪೈ ಸರಣಿಯ ಚಿತ್ರಗಳು ಮೂಡಿ ಬರ್ತಾ ಇರುತ್ತೆ. CID 999 ಆಗಿರ್ಬೋದು, ಗೋವಾದಲ್ಲಿ CID ಆಗಿರ್ಬೋದು, ಹಾಗೆ ಆಪರೇಷನ್ ಡೈಮಂಡ್ ರಾಕೆಟ್ ಆಗಿರ್ಬೋದು, ಈ ರೀತಿಯಾದಂತಹ ವಿಶೇಷವಾದಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಸಾಕ್ತಾರೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಹಿರಿಯ ನಟಿಯಾದಂತಹ ಲಕ್ಷ್ಮಿಯವರು ಕೂಡ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ದು ಗೋವಾದಲ್ಲಿ CID 999 ಚಿತ್ರದ ಮೂಲಕ. ಇನ್ನು 1978 ತೆರೆಕಂಡಂತಹ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರಕ್ಕಾಗಿ ಚಿತ್ರತಂಡ ನೇಪಾಳದಲ್ಲಿ ಹೋಗಿ ಚಿತ್ರೀಕರಣ ಮಾಡುತ್ತೆ. ಆ ಕಾಲದಲ್ಲಿ ಕನ್ನಡ ಚಿತ್ರ ಒಂದು ವಿದೇಶಿ ನೆಲದಲ್ಲಿ ಶೂಟಿಂಗ್ ಮಾಡೋದು ಒಂದು ರೀತಿ ತೀರಾ ಅಪರೂಪ ಆಗಿತ್ತು. ಒಂದು ಸ್ಪೆಷಲ್ ಆಗಿರಲಿಲ್ಲ, ಅದು ಅಂದರೆ ಕಾಮನ್ ಆಗಿರಲಿಲ್ಲ, ಸ್ಪೆಷಲ್ ಆಗಿತ್ತು. ಹಾಗೆ ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತಹ ಇಫ್ ಯು ಕಮ್ ಟುಡೇ, ಸೊ ಆ ಕಾಲದಲ್ಲಿ ಸಂಚಲನ ಮೂಡಿಸಿತು. ಈ ಕಾಲದಲ್ಲೂ ಕೂಡ ಇವತ್ತಿಗೂ ಕೂಡ ಕೇಳಬೇಕು ಅನಿಸುವಂತಹ ಹಾಡು. ಸೊ ಅದೇ ಹಾಡನ್ನು ಕೇಳೋಣ. ಸದ್ಯಕ್ಕೆ ಕೇಳ್ತಾನೆ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ವೆಲ್ತ್, ಮ್ಯೂಸಿಕಲಿ ಯೋರ್ಸ್.

ಡಾಕ್ಟರ್ ರಾಜ್ಕುಮಾರ್ ದೊರೆ ಭಗವಾನ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಅದೇ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಚಿತ್ರದ ಹಾಡನ್ನ ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಗೀತೆ ಆಗಿತ್ತು ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಶಿವದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದ್ರೆ, ನಂತರ ನೀವು ಕೇಳಿದ್ರಿ ಸಮಯದ ಗೊಂಬೆ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್, ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ, ಶಿವದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಕನ್ನಡ ಚಲನಚಿತ್ರರಂಗದ ಇತಿಹಾಸವನ್ನು ನಾವು ಹೇಳ್ತಾ ಇರಬೇಕಾದ್ರೆ ಕಸ್ತೂರಿ ನಿವಾಸ ಚಿತ್ರವನ್ನು ಬಿಟ್ಟು ಇತಿಹಾಸವನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. 1971 ತೆರೆಗಂಡಂತಹ ಕಸ್ತೂರಿ ನಿವಾಸ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ. ಅದಾದ ನಂತರ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರ ಮನೆ ಮನೆಗಳಿಗೆ ಮುಟ್ಟಿಸಿದಂತಹ ಕೀರ್ತಿ ಈ ಜೋಡಿಗೆ ಸೇರುತ್ತೆ. ತಾರಸು, ವಾಣಿ, ಎಂ ಕೆ ಇಂದಿರ ಹಾಗೆ ಇನ್ನೂ ಹಲವು ಸಾಹಿತಿಗಳ ಕಾದಂಬರಿಗಳನ್ನು ತೆರೆ ಮೇಲೆ ತಂದಂತಹ ಖ್ಯಾತಿ ಇವರಿಗೆ ಸಲ್ಲುತ್ತೆ. ಇನ್ನು 1994 ತೆರೆಗಂಡಂತಹ ಒಡ ಹುಟ್ಟಿದವರು ಚಿತ್ರದ ಮೂಲಕ ಈ ಜೋಡಿ ತಮ್ಮ ಕೊನೆಯ ಚಿತ್ರವನ್ನ ಮಾಡ್ತಾರೆ. ಈ ಜೋಡಿಯ ಕೊನೆಯ ಚಿತ್ರ ಆಗತ್ತೆ ಒಡ ಹುಟ್ಟಿದವರು. ಅಲ್ಲಿಗೆ ಸರಿಸುಮಾರು 30 ಸುವರ್ಣ ಯುಗ ಮುಗಿಯಿತು ಅಂತಾನೆ ಹೇಳ್ಬೋದು. ಇದರೊಂದಿಗೆ ಈ ಹೊತ್ತಿನ ಸಿನಿ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ ಕಾರ್ಯಕ್ರಮ ಅಲ್ಲಿಗೆ ಮುಗಿತಾ ಇದೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಆಲಿಸಿದ ಸಂದೇಶವನ್ನು ಕಳಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಸಮಯ ಕೂಡ ಆಗೋಗಿದೆ, ನಾನು ಕೂಡ ಸ್ಟುಡಿಯೋದಿಂದ ಹೊರಗೆ ಹೋಗುವಂತಹ ಟೈಮ್ ಬಂದೇ ಬಿಡ್ತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:02:06. ಈ ಸಮಯದ ಕಾರ್ಯಕ್ರಮ ತಮ್ಮೆಲ್ಲರ ನೆಚ್ಚಿನ ಹಿಂದಿ ರೆಟ್ರೋ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಇಂದು ಅಕ್ಟೋಬರ್ 2 ತಾರೀಕು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸತ್ಯ, ಅಹಿಂಸೆ, ಸರಳತೆ, ಸೇವೆ ಮತ್ತು ದೇಶಭಕ್ತಿಯ ಮೌಲ್ಯಗಳನ್ನು ತಮ್ಮ ಬದುಕಿನ ಮೂಲಕ ಸಾರಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ. ಈ ಮಹಾನ್ ಚೇತನಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ನಮಗೆ ನೀವು ವಾಟ್ಸಪ್ ಸಂದೇಶವನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸ್ಬೋದು. ನೀವು ಈ ಸಮಯದಲ್ಲಿ ಕೇಳಬಯಸುವ ನಿಮ್ಮ ನೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡುವ ಸಮಯ. ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಜಾಗೃತಿ ಚಿತ್ರದ ಗೀತೆ, ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ, ಕವಿ ಪ್ರದೀಪ್ ಅವರ ಸಾಹಿತ್ಯ ಹಾಗೂ ಹೇಮಂತ್ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಪರಿವಾರ್ ಚಿತ್ರದ ಗೀತೆಯನ್ನ ಕೇಳಿ ಬಂದ್ರಿ. ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಹಲವು ಬಾಲಿವುಡ್ ಚಲನಚಿತ್ರಗಳ ವಿಷಯವಾಗಿದ್ದಾರೆ. ಅವರ ಉಪಸ್ಥಿತಿಯಾಗಲಿ ಅಥವಾ ಅವರ ವಿಚಾರಗಳಾಗಲಿ ಬಾಲಿವುಡ್ ಗಾಂಧಿಯನ್ನ ಮಹಾತ್ಮ ಮತ್ತು ಬಾಪುವಾಗಿ ಹಲವಾರು ರೀತಿಯಲ್ಲಿ ಅನ್ವೇಷಿಸಿದೆ. ಗಾಂಧಿ ಜಯಂತಿಯಂದು ಗಾಂಧೀಜಿಯವರ ಜೀವನ ಆಧರಿಸಿ ಮೂಡಿಬಂದ ಸಿನಿಮಾಗಳ ಒಂದು ನೋಟ ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಫಿರೋಜ್ ಅಬ್ಬಾಸ್ ಖಾನ್ ಅವರ ಗಾಂಧಿ ಮೈ ಫಾದರ್ ಚಿತ್ರವು ಮಹಾತ್ಮ ಗಾಂಧಿ ಮತ್ತು ಅವರ ಮಗ ಹರಿಲಾಲ್ ಗಾಂಧಿ ನಡುವಿನ ತೊಂದರೆಗಳ ಒಳಗಾದಂತಹ ಸಂಬಂಧವನ್ನು ಪರಿಶೋಧಿಸುತ್ತದೆ. ರಂಗಭೂಮಿ ನಟ ದರ್ಶನ್ ಜರಿವಾಲಾ ಗಾಂಧಿ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಅಕ್ಷಯ್ ಖನ್ನಾ ಅವರ ಮಗನಾಗಿ ನಟಿಸಿದರು. ದೇಶಕ್ಕೆ ರಾಷ್ಟ್ರಪಿತನಾಗಿದ್ದ ಮಹಾತ್ಮ ಗಾಂಧಿಯವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಬ್ಬ ತಂದೆಯಾಗಿ ಎದುರಿಸಿದಂತಹ ಸವಾಲುಗಳನ್ನು ಈ ಸಿನಿಮಾ ಅನಾವರಣಗೊಳಿಸುತ್ತದೆ. ಗಾಂಧೀಜಿ ಹಾಗೂ ಅವರ ಹಿರಿಯ ಮಗ ಹರಿಲಾಲ್ ಗಾಂಧಿ ಅವರ ನಡುವಿನ ತಲ್ಲಣ ಹಾಗೂ ಸಂಕೀರ್ಣ ಸಂಬಂಧದ ಕಥೆಯನ್ನು ಇದು ಅತ್ಯಂತ ಮಾರ್ಮಿಕವಾಗಿ ಕಟ್ಟಿಕೊಟ್ಟಿದೆ. ಇನ್ನಷ್ಟು ಮಾಹಿತಿ ಹಾಗೂ ಮನರಂಜನೆ ಮುಂದುವರಿಯುತ್ತೆ ನಿಮ್ಮ ನೆಚ್ಚಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:19:32 ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಪಾಕಿಜಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಗುಲಾಂ ಮೊಹಮ್ಮದ್ ಅವರ ಸಂಗೀತ ಹಾಗೂ ಕೈಫಿ ಅಜ್ಮಿ ಅವರ ಸಾಹಿತ್ಯವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ನಮಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ವಿಲಿಯಂ ಪರ್ಲಡ್ಕ ಅವರು ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಪ್ರೇಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹರಿಮಣಿ ವರ್ಮ, ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ, ನೌಕೆಲಾಲ್ ವರ್ಮ ಅವರು ಛತ್ತೀಸ್ಗಢದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳುಹಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಹಾಗೂ ಅಖಿಲಾ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇಂದು ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತೆ ಆಶಾ ಪರೇಖ್ ಅವರ 84ನೇ ಜನ್ಮದಿನ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಅವರು ಹಾಗೆ ಅವರಿಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ, ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದರೆ, ಹೆಚ್ ಆರ್ ರುದ್ರಸ್ವಾಮಿ ಅವರು ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ಈ ಗೀತೆನ ಕೇಳೋ ಮನಸ್ಸಾಗಿದೆ, ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿ ಇನ್ನಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಮುಂದಿನ ಭಾಗದಲ್ಲಿ ಮತ್ತೆ ನೋಡೋಣ. ಸ್ನೇಹಿತರೆ, ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತಾ ಸಾಗ್ತಾ ಇದ್ದೇವೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪೂರಬ್ ಅವರು ಪಶ್ಚಿಮ್ ಚಿತ್ರದ ಗೀತೆ, ಮಹೇಂದ್ರ ಕಪೂರ್ ಅವರ ಗಾಯನದಲ್ಲಿ, ಇಂದಿವಾರ್ ಅವರ ಸಾಹಿತ್ಯ ಹಾಗೂ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಇರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:37:32. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ವಿ ಗಾಂಧೀಜಿ ಅವರ ವಿಚಾರಗಳನ್ನು, ತತ್ವಗಳನ್ನು ಇಟ್ಕೊಂಡು ಹೇಗೆ ಹಿಂದಿ ಚಿತ್ರರಂಗ ಅವರ ವಿಚಾರ ತತ್ವಗಳನ್ನು ಅನ್ವೇಷಿಸಿದೆ ಅನ್ನೋದರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೀಗೆ ಕಮಲ್ ಹಾಸನ್ ಅವರು ಬರೆದು ನಿರ್ದೇಶಿಸಿ ನಿರ್ಮಿಸಿದ ಹೇ ರಾಮ್ ಚಿತ್ರವು ಭಾರತ ವಿಭಜನೆ ಮತ್ತು ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಸುತ್ತ ಕೇಂದ್ರೀಕೃತವಾದಂತಹ ಒಂದು ಅವಧಿಯ ನಾಟಕವಾಗಿದೆ. ಕಮಲ್ ಹಾಸನ್ ಮಹಾತ್ಮ ಗಾಂಧಿಯನ್ನು ಕೊಂದ ನಾಥೂರಾಮ್ ಗೋಡ್ಸೆ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಭಾರತದ ವಿಭಜನೆ ಮತ್ತು ಗಾಂಧೀಜಿಯವರ ಹತ್ಯೆಯ ಹಿನ್ನೆಲೆಯಲ್ಲಿ ಮೂಡಿಬಂದ ಐತಿಹಾಸಿಕ ರಾಜಕೀಯ ಚಿತ್ರವಿದು. ಧಾರ್ಮಿಕ ಉನ್ಮಾದ ಮತ್ತು ಗಾಂಧೀಜಿಯವರ ಸಿದ್ಧಾಂತಗಳ ನಡುವಿನ ಸಂಘರ್ಷವನ್ನು ಈ ಚಿತ್ರ ವಿಭಿನ್ನ ದೃಷ್ಟಿಕೋನದಲ್ಲಿ ಚರ್ಚಿಸುತ್ತದೆ. ಹಾಗೆ ಜಿಹ್ನು ಬರುವ ಅವರ ನಿರ್ದೇಶನದ ಮತ್ತು ಅನುಪಮ್ ಖೇರ್ ನಿರ್ಮಿಸಿದ ಮೈನೆ ಗಾಂಧಿ ಕೋ ನಹಿ ಮಾರ, ಮಹಾತ್ಮ ಗಾಂಧಿ ಮತ್ತು ಸಾಮಾನ್ಯ ವ್ಯಕ್ತಿಯ ನಡುವಿನ ಸಂಬಂಧವನ್ನು ಮತ್ತು ಅವರ ಸಾವು ವಯಸ್ಸಾದ ಪ್ರಾಧ್ಯಾಪಕ ಮತ್ತು ಅವರ ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪರಿಶೋಧಿಸುತ್ತದೆ. ಇದು ನೇರವಾದ ಬಯೋಪಿಕ್ ಅಲ್ಲದೆ ಇದ್ರೂ ಗಾಂಧಿ ತತ್ವಗಳ ಸುತ್ತುವ ಮಾನಸಿಕ ಚಿತ್ರವಾಗಿದೆ. ಅಲ್ಝೈಮರ್ ಎಂಬ ಕಾಯಿಲೆ, ಅಂದರೆ ಸ್ಮರಣಶಕ್ತಿಯನ್ನು ಕಳೆದುಕೊಳ್ಳುವಂತಹ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಒಬ್ಬ ವೃದ್ಧ ಪ್ರೊಫೆಸರ್ ಒಬ್ಬರು ತಾನೇ ಮಹಾತ್ಮ ಗಾಂಧೀಜಿಯವರನ್ನು ಹತ್ಯೆ ಮಾಡಿದ್ದು ಎಂದು ಭ್ರಮಿಸತೊಡಗುತ್ತಾರೆ. ಇಂದಿನ ಸಮಾಜದಲ್ಲಿ ಗಾಂಧಿ ವಿಚಾರಧಾರೆಗಳು ಹೇಗೆ ಸಾಯುತ್ತಿವೆ ಎಂಬುದನ್ನು ಸಾಂಕೇತಿಕವಾಗಿ ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಸ್ನೇಹಿತರೆ, ಇನ್ನಷ್ಟು ಮಾಹಿತಿ ಹಾಗೂ ಮನೋರಂಜನೆ ಮುಂದುವರಿಯುತ್ತೆ ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸಿಲ್ಸಿಲಾ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡುತ್ತಾ ಸಾಗ್ತಾ ಇದ್ದೇವೆ. ಒಳ್ಳೊಳ್ಳೆ ಗೀತೆಗಳು ಹಾಗೂ ಮಾಹಿತಿ ಇದೆಲ್ಲದ ಜೊತೆಗೆ ನಿಮಗೆ ನಿಮ್ಮ ಕಿವಿಯನ್ನು ಮುದಗೊಳಿಸ್ತಾ ಸಾಗ್ತಾ ಇದ್ದೇವೆ. ಹಾಗೆ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ರಾಜಾರಾಮ್ ಹೊಸದ ಮಂಜೇಶ್ವರ ಕಾಸರಗೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಯಾರಿದು ಆಪ್ಕಿ ಪಸಂದ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧರ್ತಿ ಚಿತ್ರದ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಗೋವಿಂದ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳುಹಿಸಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡು ಹಾಗೂ ಮಾಹಿತಿಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಇಡಕನಹಳ್ಳಿ ತುಮಕೂರಿನ ಇಡಕನಹಳ್ಳಿಯಿಂದ ಯಾರಿದು ಸಂದೇಶ, ಭಾಗ್ಯಶ್ರೀ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಒಂದು ಕನ್ನಡ ಹಾಡನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ಕಾರ್ಯಕ್ರಮಗಳಲ್ಲಿ ನೀವು ಕೇಳಿದಂತಹ ಹಾಡುಗಳು ಪ್ರಸಾರ ಆಗುತ್ತೆ. ಹಾಗೆ ಮುಂದಿನ ಸಂದೇಶ, ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಗೌರಿ ನಂಜುಂಡ ಅವರು ಚಿಂತಾಮಣಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಉಪ್ಕಾರ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಬಾಡಿ ವೆಂಕಟೇಶ್ ಹಾಗೂ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಭಟ್ ಅವರು ಗೌರಿ ಬಿದರನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅವರಿಷ್ಟದ ಗೀತೆಯೊಂದನ್ನು ಪ್ರಸಾರ ಮಾಡಿ ಅಂತ. ಹಾಗೆ ನಮಸ್ಕಾರ ಸಿಂಧು ಮೇಡಮ್ ಅಂತ ಇದ್ದಾರೆ. ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ದಿಲೀಪ್ ಕಲ್ಯಾಣ್ಕರ್ ಅವರು ಸಹ ಗಾಂಧೀಜಿಯವರ ಗಾಂಧಿ ಜಯಂತಿಯ ಪ್ರಯುಕ್ತ ಅವರಿಷ್ಟದ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಜಾಗೃತಿ ಚಿತ್ರದಿಂದ ಇದಾಗಲೇ ಜಾಗೃತಿ ಚಿತ್ರದ ಒಂದು ಹಾಡು ಪ್ರಸಾರ ಆಗಿದೆ. ಮುಂದಿನ ಸಂದೇಶ ಬಂದಿದೆ. ಸದಾಶಿವ ಹುಲಗೂರ ಅವರು ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ, ಸುಜಾತ ಆರ್ ಗಣೇಶ್ ಹಾಗೂ ಲಿಖಿತಾ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿ ಅವರು ಕಳಿಸಿದ್ದಾರೆ ರಾಜಾಜಿನಗರದಿಂದ. ಕೆ ವಿಮರ್ಶ ಅವರ ಹೆಸರನ್ನು ಸಹ ಬರೆದಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಧನ್ಯವಾದ. ನಿಮ್ಮೆಲ್ಲರ ಸಂದೇಶವನ್ನು ನೋಡಿ ನನಗಂತೂ ಸಂತೋಷವಾಯಿತು. ಸಂದೇಶಗಳಿಗೋಸ್ಕರ ಧನ್ಯವಾದವನ್ನು ತಿಳಿಸ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಉಪ್ಕಾರ್ ಚಿತ್ರದ ಗೀತೆ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ, ಗುಲ್ಶನ್ ಭವರ ಅವರ ಸಾಹಿತ್ಯ ಹಾಗೂ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರನ್ನ ಕುರಿತಂತಹ ಹಾಗೆ ಅವರ ತತ್ವ ಆದರ್ಶಗಳನ್ನ ಅಳವಡಿಸಿದಂತಹ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಶ್ಯಾಮ್ ಬೆನಗಲ್ ನಿರ್ದೇಶನದ ದಿ ಮೇಕಿಂಗ್ ಆಫ್ ದಿ ಮಹಾತ್ಮ ಚಿತ್ರವು ಮೋಹನ್ ದಾಸ್ ಕರ್ಮಚಂದ ಗಾಂಧಿಯವರ ದಕ್ಷಿಣ ಆಫ್ರಿಕಾದಲ್ಲಿನ 21 ವರ್ಷಗಳ ಆರಂಭಿಕ ಜೀವನವನ್ನು ಚಿತ್ರಿಸುತ್ತದೆ. ಫಾತಿಮಾ ಮೀರ್ ಅವರ ದಿ ಅಪ್ರೆಂಟಿಸ್ಶಿಪ್ ಆಫ್ ಮಹಾತ್ಮ ಪುಸ್ತಕವನ್ನು ಆಧರಿಸಿ ಈ ಚಿತ್ರದಲ್ಲಿ ರಜಿತ್ ಕಪೂರ್ ಗಾಂಧಿಯಾಗಿ ನಟಿಸಿದ್ದಾರೆ. ಫಾತಿಮಾ ಮೀರ್ ಅವರ ದಿ ಅಪ್ರೆಂಟಿಸ್ಶಿಪ್ ಆಫ್ ಮಹಾತ್ಮ ಪುಸ್ತಕ ಆಧರಿಸಿದ ಚಿತ್ರ ಮೋಹನ್ ದಾಸ್ ಕರಮಚಂದ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಕಳೆದ ಜೀವನವನ್ನು ಹಾಗೂ ವರ್ಣಭೇದ ನೀತಿಯ ವಿರುದ್ಧ ಅಹಿಂಸಾತ್ಮಕ ಹೋರಾಟವನ್ನು ನಡೆಸಿದರ ಕುರಿತಾಗಿ ಈ ಚಿತ್ರದಲ್ಲಿ ಅವರು ಮಹಾತ್ಮ ಆಗಿ ಹೇಗೆ ರೂಪುಗೊಂಡರು ಅನ್ನೋದನ್ನು ತೋರಿಸುತ್ತೆ. ಹಾಗೆಯೇ ರಾಜ್ಕುಮಾರ್ ಹಿರಾನಿ ನಿರ್ದೇಶಿಸಿದಂತಹ ಲಘು ಹಾಸ್ಯಮಯ ಚಿತ್ರ ಲಗೇರಹೋ ಮುನ್ನಬಾಯಿ ಚಿತ್ರದಲ್ಲಿಯೂ ಸಹ ಗಾಂಧಿಯವರ ಆದರ್ಶಗಳನ್ನು ಮರಳಿ ತರಲಾಗಿತ್ತು. ಮುನ್ನಬಾಯಿ ಸಂಜಯ್ ದತ್ ಮಹಾತ್ಮ ಗಾಂಧಿಯವರ ಆತ್ಮವನ್ನು ನೋಡಲು ಪ್ರಾರಂಭಿಸುತ್ತಾರೆ. ಅವರ ಆತ್ಮದೊಂದಿಗಿನ ಸಂವಹನ ಹಾಗೂ ಅವರು ಸಾಮಾನ್ಯ ಜನರಿಗೆ ಸಹಾಯ ಮಾಡೋದಕ್ಕೆ ಗಾಂಧಿಗಿರಿ ಅನ್ನುವಂತಹದನ್ನು ಕರೆಯೋದಕ್ಕೆ ಅಭ್ಯಾಸ ಮಾಡಲು ಪ್ರಾರಂಭಿಸುತ್ತಾರೆ. ಆಧುನಿಕ ಜಗತ್ತಿಗೆ ಗಾಂಧೀಜಿಯವರ ತತ್ವಗಳನ್ನು ಅತ್ಯಂತ ಸರಳವಾಗಿ ಮತ್ತು ಹಾಸ್ಯಭರಿತವಾಗಿ ತಲುಪಿಸಿದ ಹೆಗ್ಗಳಿಕೆ ಈ ಚಿತ್ರದ್ದು. ಭೂಗತ ಲೋಕದ ರೌಡಿಯೊಬ್ಬನಿಗೆ ಗಾಂಧೀಜಿಯವರ ಆತ್ಮ ಕಾಣಿಸಿಕೊಳ್ಳಲು ಆರಂಭವಾದಾಗ ಅವನು ಹಿಂಸೆಯನ್ನು ಬಿಟ್ಟು ಅಹಿಂಸೆ ಮತ್ತು ಸತ್ಯದ ಹಾದಿಯನ್ನು ಹಿಡಿತಾನೆ. ಈ ಚಿತ್ರದ ಮೂಲಕ ಗಾಂಧಿಗಿರಿ ಎಂಬ ಪದ ದೇಶಾದ್ಯಂತ ಜನಪ್ರಿಯವಾಯಿತಂತೆ. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ಪ್ರಸಾರವಾದಂತಹ ಹಾಡುಗಳೆಲ್ಲ ದೇಶಭಕ್ತಿಯನ್ನು ಸಾರ್ತಾ ಇದ್ವು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದಂತಹ ನಮ್ಮ ಕೇಳುಗರು ಅಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ಶ್ರೀಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ರು. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆಯೇ ರಘು ವೆಂಕಟೇಶ್ವರ ನಗರದಿಂದ ಅರವಿಂದ್ ಕುಮಾರ್, ರಾಜೇಶ್ವರಿ, ರಾಹುಲ್, ರಘು ಅವರು ವೆಂಕಟೇಶ್ವರ ನಗರ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ರು. ಮುಂದಿನ ಸಂದೇಶವನ್ನು ಕಳಿಸಿದ್ದು ನಂಬರ್ ಎಂಡಿಂಗ್ ವಿತ್ 4982 ಇವರು ಸಹ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಎಚ್ ದನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ದಾರೆ ಯಾರಿದು. ಶಭಾಶ್ರೀ ಪಾಟೀಲ್ ಅವರು ಉಣಕಲ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದಂತಹ ಹಾಡುಗಳು ಹಾಗೂ ಕೊಟ್ಟಂತಹ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೊನೆಯ ಹಾಡು ಮೂಡಿ ಬರ್ತಾ ಇದೆ. ಮಹೇಂದ್ರ ಕಪೂರ್ ಅವರ ಗಾಯನದಲ್ಲಿ ಪೂರಬ್ ಅವರು ಪಶ್ಚಿಮ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ಸಿಂಧು.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳಿ ಪ್ರದೇಶ ಸಮಾಚಾರ.
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅಹಿಂಸೆ ಸತ್ಯಾಗ್ರಹದಂಥ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಉಪ ಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಹಾಗೂ ವಿವಿಧ ವಿಭಾಗಗಳ ಅಧಿಕಾರಿಗಳು ಪುಷ್ಪ ಸಮರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಆಕಾಶವಾಣಿ ಆವರಣದಲ್ಲಿ ಆಯೋಜಿತ ಸ್ವಚ್ಛತಾ ಕಾರ್ಯದಲ್ಲಿ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲೆಯ ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯಲ್ಲಿ ಪಠ್ಯಕ್ರಮದ ಜೊತೆಗೆ ಸ್ವಾವಲಂಬನೆ ಶಿಕ್ಷಣ ನೀಡುವ ಮೂಲಕ ಗಾಂಧಿ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಲಾಗುತ್ತಿದೆ. ಈ ಕುರಿತು ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಲಿಂಗಪ್ಪ ಹಸರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಗುರುಕುಲದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಠ್ಯಕ್ರಮದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಾವಲಂಬನೆ ಶಿಕ್ಷಣವನ್ನ ನೀಡುವುದು. ನೂಲು ನೇಯ್ಗೆ, ಕೃಷಿ, ಹೈನುಗಾರಿಕೆ ಶಿಕ್ಷಣವನ್ನ ನೀಡುತ್ತೇವೆ. ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಂತಾರ, ಸ್ನಾನಗೃಹಗಳನ್ನ, ಶೌಚಾಲಯಗಳನ್ನ ತಾವೇ ಸ್ವಚ್ಛ ಮಾಡ್ಕೊಂತಾರ, ತಾವೇ ನೇಯ್ದ ಖಾದಿ ಬಟ್ಟೆಗಳನ್ನ ಧರಿಸ್ತಾರ, ತಾವೇ ಕೃಷಿ ಮಾಡಿದಂತಹ ಹಣ್ಣು ಹಂಪಲಗಳನ್ನ, ಧಾನ್ಯಗಳನ್ನ ಸೇವಿಸಿ ಸಹಜೀವನವನ್ನ ನಡೆಸ್ತಾರ. 32 ಎಕರೆ ಭೂಮಿ ಐತಿ. ತೆಂಗು, ಹಣ್ಣು, ಕಾಯಿಪಲ್ಯಗಳನ್ನು ಬೆಳೆದು ಮಕ್ಕಳಿಗೆ ನೀಡಲಾಗ್ತದೆ. ಸುಸಜ್ಜಿತ ಶಾಲಾ ಕಟ್ಟಡ, ಭೋಜನಾಲಯ, ಮಕ್ಕಳಿಗೆ ಬಿಸಿನೀರಿನ ಸ್ನಾನದ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬು, ಮೆಡಿಕಲ್ ರೂಮು, ಪ್ರಯೋಗಾಲಯ ಮೈದಾನ ಐತಿ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಮ್ಮ SSLC ಫಲಿತಾಂಶ 100ಕ್ಕೆ 100ರಷ್ಟು. ಇನ್ಸ್ಪೈರ್ಡ್ ಅವಾರ್ಡ್, ಮಕ್ಕಳ ವಿಜ್ಞಾನ ಸಮಾವೇಶದೊಳಗೆ ರಾಷ್ಟ್ರ ಮಟ್ಟದಲ್ಲಿ ಸಹ ಯೋಜನೆಗಳನ್ನು ಮಂಡಿಸಿ ಶಭಾಸಗಿರಿಯನ್ನು ಪಡೆದುಕೊಂಡಿದ್ದಾರೆ. ವಾಲಿಬಾಲು, ಥ್ರೋಬಾಲು, ಬಾಸ್ಕೆಟ್ಬಾಲ್, ಟಿಟಿಸ್ ಚೆಸ್ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧಿಸುತ್ತಾರೆ. ಕರ್ನಾಟಕ ಸರ್ಕಾರದವರು ಕಳೆದ ವರ್ಷ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಎಂಬುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ.
1: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಆಯೋಜಿತ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಸ್ವಚ್ಛತಾ ಸಪ್ತಾಹದ ಕುರಿತು ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.
3: ಸೆಪ್ಟೆಂಬರ್ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ಸಪ್ತಾಹ ಸ್ವಚ್ಛತಾ ಅಭಿಯಾನವನ್ನ ವಾರ್ಡ್ ನಂಬರ್ 36ರಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಜೊತೆ NSS 18 ಕಾಲೇಜಿನ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದವರು, ಮಹಾನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ನಮ್ಮ ಜೊತೆ ಪಾಲ್ಗೊಂಡು ಬಹಳಷ್ಟು ಯಶಸ್ವಿಯಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಸಂಪೂರ್ಣಗೊಳಿಸಿದ್ದೇವೆ. ಈ ಒಂದು ಅಭಿಯಾನವನ್ನ ನಾವು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ಗಳನ್ನ ಬೇರೆ ಮಾಡಿ ವಾಹನ ಏನು ಬರ್ತಾವೋ ತಮ್ಮ ಮನೆಗಳ ಮುಂದೆ ಅವಾಗಲೇ ನೀವು ಕಸ ಹಾಕಬೇಕು, ಎಲ್ಲೆಂದರಲ್ಲಿ ಕಸವನ್ನ ಚೆಲ್ಲಬಾರದು ಅನ್ನುವಂತ ಜಾಗೃತಿಯನ್ನ ಎಲ್ಲ ಸಾರ್ವಜನಿಕರಿಗೆ ನಾವು ಮೂಡಿಸಿದ್ದೇವೆ. ಅದರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿದೆ. ಇದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೂ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ವಚ್ಛತಾ ಅಭಿಯಾನವನ್ನ ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಸರ್ವರಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆ ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಚಂಡಮಾರುತದಂತಹ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ ಅಂತಾರಾಜ್ಯ ಚಂಡಮಾರುತ ಅಣುಕು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಎಂದು ಜಿಲ್ಲಾಧಿಕಾರಿ

ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಚಂಡಮಾರುತದ ಸಂದರ್ಭದಲ್ಲಿ ಉಂಟಾಗಬಹುದಾದ ಬೃಹತ್ ಮಳೆ, ಬಿರುಗಾಳಿ, ಸಮುದ್ರದ ಅಬ್ಬರ, ಕಡಲ ಕೊರೆತ, ಪ್ರವಾಹ, ಮರಗಳ ಉರುಳುವಿಕೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಅಣುಕು ಕಾರ್ಯಾಚರಣೆಯಲ್ಲಿ ಸೃಷ್ಟಿಸಿ ಅವುಗಳನ್ನು ನಿಭಾಯಿಸುವ ಇಲಾಖೆಗಳ ಸಿದ್ದತೆಯನ್ನು ಪರಿಶೀಲಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 12:06:25. ಈ ಸಮಯದ ಕಾರ್ಯಕ್ರಮದಲ್ಲಿ ಇಂದು ಗಾಂಧಿ ಜಯಂತಿಯ ಪ್ರಯುಕ್ತ ಸ್ವಚ್ಛತೆಯೇ ಸೇವೆ ಎಂಬಂತಹ ಅಭಿಯಾನವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿಯಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಸಾರುವ ಜೊತೆಯಾಗಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲಾಗುತ್ತೆ. ನೀವು ಚಿಕ್ಕವರಿದ್ದಾಗ ನೆನಪು ಮಾಡ್ಕೊಳ್ಳಿ, ಗಾಂಧಿ ಜಯಂತಿ ದಿನ ಸ್ಕೂಲಿಗೆ ಹೋದರೆ ಗಾಂಧಿ ಜಯಂತಿಯನ್ನು ಯಾವ ರೀತಿ ಆಚರಿಸ್ತಾ ಇದ್ರಿ ಅಂತ ಹೇಳಿ. ಸ್ಕೂಲಿಗೆ ಹೋದ ತಕ್ಷಣ ಏನು ಮಾಡೋರು, ಗಾಂಧೀಜಿಯವರ ಫೋಟೋನ ಇಟ್ಟು ಪೂಜೆ ಮಾಡಿ ಗಾಂಧೀಜಿಯವರ ಬಗ್ಗೆ ಒಂದಷ್ಟು ಜನರ ಭಾಷಣವನ್ನು ಮಾಡಿಸ್ತಿದ್ರು. ಹಾಗೂ ನಮ್ಮಿಂದನೂ ಸಹ ಗಾಂಧೀಜಿಯವರ ಕೆಲಸ ಕಾರ್ಯಗಳು, ಹಾಗೆ ಅವರ ಜೀವನಗಳು, ಆದರ್ಶಗಳ ಕುರಿತಾಗಿ ನಮ್ಮ ಕೈಲೂ ಸಹ ಭಾಷಣವನ್ನು ಮಾಡಿಸ್ತಿದ್ರು. ಅದಾದ ಮೇಲೆ ಶ್ರಮದಾನ ಮಾಡಿಸ್ತಾ ಇದ್ರು. ಶ್ರಮದಾನ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವೇ ಸ್ವಚ್ಛ ಮಾಡಿಕೊಳ್ಬೇಕು ಅನ್ನುವಂತಹ ಸ್ವಚ್ಛತೆಯೇ ಸೇವೆ ಅನ್ನುವಂತಹ ಒಂದು ಗಾಂಧೀಜಿಯವರ ಆದರ್ಶ ತತ್ವ ಏನಿತ್ತು ಅದನ್ನು ನಮ್ಮ ಮೇಲೂ ಸಹ ಪರಿಣಾಮಕಾರಿಯಾಗಿ ಶಾಲಾ ದಿನಗಳಿಂದಲೇ, ಮನೆಯಿಂದಲೇ ಇದನ್ನೆಲ್ಲ ಬಾಲ್ಯದಿಂದ ಒಂದು ಮಗುವಿಗೆ ಕೊಡ್ತಾ ಬಂದರು. ಹೀಗೆ ನಮಗಷ್ಟೇ ಅಲ್ಲ, ಇಂದೂ ಸಹ ಈ ಗಾಂಧೀಜಿಯವರ ಆದರ್ಶಗಳನ್ನು ಜೀವಂತವಾಗಿಡುವಂತಹ ನಿಟ್ಟಿನಲ್ಲಿ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಬೇಕು, ಹಾಗೆಯೇ ಸ್ವಾವಲಂಬನೆಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದರ ಕುರಿತಾಗಿ, ಹಾಗೆ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿಡೋದು ಎಷ್ಟು ಮುಖ್ಯ ಅಂತ ಹೇಳಿ ಗಾಂಧೀಜಿಯವರ ಕನ್ನಡಕದಿಂದ ನಮಗೆ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಕುರಿತಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ನಿಮ್ಮ ಸಂದೇಶಗಳು ಸಹ ನಮ್ಮೆಡೆಗೆ ಹರಿದು ಬರಲಿ. ನೀವು ಹೇಗೆ ಇಂದು ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಿಂದಲೇ ಯಾವ ರೀತಿಯ ಸ್ವಚ್ಛತೆಯ ಶಿಕ್ಷಣವನ್ನು ನೀಡ್ತಾ ಇದ್ದೀರಿ, ಶ್ರಮದಾನವನ್ನು ಹೇಗೆ ಮಾಡಿದ್ರಿ ಅಂತ ನಮ್ಮೊಂದಿಗೆ ನೀವು ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳುಹಿಸುವ ಮೂಲಕ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ ಜಿ ಸಿಂಧು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಸಮಯ ಆಗಿದೆ 12:22:05. ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಜೀವಂತವಾಗಿಡುವ ಸಲುವಾಗಿ ನಾವು ಗಾಂಧಿ ಜಯಂತಿಯಂದು ಏನು ಸ್ವಚ್ಛ ಭಾರತ ಅಭಿಯಾನವನ್ನು ನಡೆಸ್ತೇವೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಸ್ವಚ್ಛವಾಗಿಟ್ಕೋಬೇಕು ಅನ್ನೋದರ ಕುರಿತಾಗಿ ಮನೆಯಿಂದಲೇ ನಮ್ಮ ಮಕ್ಕಳಿಗೆ, ಶಾಲೆಯಿಂದ ಮನೆಯಿಂದ ನಾವು ಈ ಸ್ವಚ್ಛತೆಯ ಕುರಿತಾದಂತಹ ಪಾಠವನ್ನು ಮಾಡ್ತೇವೆ. ಇದರ ಮೂಲಕ ಗಾಂಧೀಜಿಯವರ ತತ್ವಗಳನ್ನು, ಆದರ್ಶಗಳನ್ನು, ಹಾಗೆ ಅವರು ಎತ್ತಿ ಹಿಡಿದಂತಹ ಸತ್ಯಮೇವ ಜಯತೆ ಅನ್ನುವಂತಹ ಮಾತನ್ನು, ಸತ್ಯವನ್ನೇ ಆಧರಿಸಿ ಜೀವನವನ್ನು ಮುನ್ನಡೆಸಿ ಅನ್ನುವ ಮಾತನ್ನು ನಮ್ಮ ಮುಂದಿನ ಪೀಳಿಗೆಗೂ ಸಹ ನಾವು ಪಾಸ್ ಆನ್ ಮಾಡ್ತಾ ಇದ್ದೇವಲ್ವಾ. ಹಾಗಾದರೆ ಈ ಸ್ವಚ್ಛ ಭಾರತ ಅಭಿಯಾನ ಶುರುವಾಗಿದ್ದು ಯಾವತ್ತು ಅಂತ ನೋಡೋದಾದರೆ, ಅಕ್ಟೋಬರ್ 2, 2014 ಮಹಾತ್ಮ ಗಾಂಧೀಜಿಯವರ 145ನೇ ಜನ್ಮದಿನ ಇತ್ತು ಅಂದು 2014. ಇದರ ಅಂಗವಾಗಿ ಭಾರತದ ಪ್ರಧಾನಮಂತ್ರಿಯವರಾದಂತಹ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಶುರು ಮಾಡಿದ್ರು. ಕ್ಲೀನ್ ಇಂಡಿಯಾ ಮಿಷನ್ ಅಂತ ಇದಕ್ಕೆ ಹೆಸರನ್ನು ಸಹ ಅಧಿಕೃತವಾಗಿ ಕೊಟ್ಟರು. ಅಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಈ ಒಂದು ಅಭಿಯಾನಕ್ಕೆ. ಈ ಅಭಿಯಾನ ರಾಷ್ಟ್ರವ್ಯಾಪಿ ಅಭಿಯಾನವಾಗಿದ್ದಂದು ಇದರ ಮುಖ್ಯ ಉದ್ದೇಶ ಆಗಿತ್ತು 2019 ಅಕ್ಟೋಬರ್ 2ರ ಒಳಗೆ, ಅಂದರೆ ಗಾಂಧೀಜಿಯವರ 150ನೇ ಜನ್ಮ ವಾರ್ಷಿಕೋತ್ಸವದ ಒಳಗೆ ಭಾರತವನ್ನು ಸ್ವಚ್ಛ ರಾಷ್ಟ್ರವನ್ನಾಗಿ ಮಾಡುವುದಾಗಿತ್ತು. ಇದು ಬಯಲು ಶೌಚ ಮುಕ್ತವಾದಂತಹ ದೇಶ, ಹಾಗೆ ಭಾರತವನ್ನು ನಿರ್ಮಿಸುವಂತಹ ಮತ್ತು ಘನತ್ಯಾಜ್ಯ ನಿರ್ವಹಣೆಯನ್ನು ಸುಧಾರಿಸುವಂತಹ ಗುರಿಯನ್ನು ಹೊಂದಿತ್ತು. ಈ ದಿನದ ಚಾಲನೆಯು ಭಾರತದ ಇತಿಹಾಸದ ಅತಿ ದೊಡ್ಡ ಸ್ವಚ್ಛತಾ ಅಭಿಯಾನಗಳಲ್ಲಿ ಒಂದಾಗಿ ನಾಂದಿ ಹಾಡಿತು. ಕ್ಲೀನಾಗಿರೋದು ಎಷ್ಟು ಮುಖ್ಯ, ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು, ನಮ್ಮ ದೇಶ, ನಮ್ಮ ನಾಡು ಸ್ವಚ್ಛವಾಗಿರೋದು ಎಷ್ಟು ಮುಖ್ಯ ಅಂತ ನಮಗೆ ನಮ್ಮ ದೇಶದಲ್ಲಿ ಇರೋದಕ್ಕಿಂತ ಹೊರದೇಶಕ್ಕೆ ಹೋಗಿ ನೋಡಿದಾಗ ನಿಜವಾಗ್ಲೂ ಅದರ ಅನುಭವ ಬರುತ್ತೆ. ಸಿಂಗಾಪುರ್ ಹೋದವರಿರ್ಬಹುದು, ಅಮೆರಿಕಾಗೆ ಹೋದವರಿರ್ಬೋದು, ಹಾಗೆ ಬೇರೆ ಬೇರೆ ದೇಶಗಳಿಗೆ, ಪ್ರಪಂಚದಾದ್ಯಂತ ಎಷ್ಟೊಂದು ದೇಶಗಳಿಗೆ ಹೋಗಿ ಬಂದವರು ಹೇಳ್ತಾರೆ ಎಷ್ಟು ಕ್ಲೀನ್ ಸಿಟಿಗಳಿದೆ, ಆ ರೀತಿ ನಮ್ಮ ದೇಶವನ್ನು ಮಾಡಬೇಕು ಅಂತ ಮಾದರಿಯನ್ನಾಗಿ ತಗೋತಾರೆ. ಅದೆಲ್ಲದಕ್ಕೂ ಪೂರಕವಾಗಿ ನಾವು ಬೇರೆ ದೇಶವನ್ನು ಹೋಗಿ ನೋಡೋ ಮೊದಲೇ ಬೇರೆ ದೇಶವನ್ನು ವಿದೇಶಗಳಲ್ಲಿ ಸುತ್ತಾಡಿ ಬಂದಿದ್ದಂತಹ ನಮ್ಮ ಗಾಂಧೀಜಿಯವರು ನಮ್ಮ ದೇಶವನ್ನು ಹೇಗೆ ಸುಧಾರಿಸಬೇಕು ಅನ್ನೋದರ ಕುರಿತಾಗಿ ಅಂದೇ ಅವರು ಕನಸನ್ನು ಕಂಡಿದ್ರು. ಇನ್ನಷ್ಟು ಮಾತನಾಡೋಣ ಸ್ವಚ್ಛತೆಯ ಕುರಿತಾಗಿ, ಮತ್ತಷ್ಟು ಮಾಹಿತಿಯನ್ನು ನೀಡ್ತೇನೆ ಒಂದು ಗೀತೆಯ ನಂತರ.

ಒಂದೇ ಕುಲ ಒಂದೇ ದೈವ ಚಿತ್ರದ ಹಾಡನ್ನು ಕೇಳಿದ್ರಿ. ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ವರದ ವಿನಂತಿ ಅನ್ನುವಂಥ ಹಾಡು ಎಷ್ಟು ಅರ್ಥಗರ್ಭಿತವಾದ ಹಾಡು ಅಂತ ಅನ್ನಿಸ್ತು. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಬಂದಂಥ ಹಾಡಿಗೆ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು.

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 12:30. ಈಗ ಕೇಳಿ ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ನವಿಲುಗರಿ ಕಾರ್ಯಕ್ರಮ ಮುಂದುವರಿಯಲಿದೆ.
3: Hello and a very warm welcome to all our lovely listeners who are tuning in right now at 12:30 PM on Akashvani. Hum lekar aage aapke liye ongoing Asian Games 2026 ke live updates. Main hu Sakshi Mandwal. Mere saath yahan par maujood hai Anupam Pathak. To sabse pehle the big news of the day coming from the world of archery. Aaj hamare

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ನವಿಲುಗರಿ ಕಾರ್ಯಕ್ರಮ. ಇಂದು ಗಾಂಧಿ ಜಯಂತಿಯ ಪ್ರಯುಕ್ತ ಸ್ವಚ್ಛತೆಯೇ ಸೇವೆ ಅಭಿಯಾನದ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ನಾಗರಾಜು ಬಲಾಜ್ ಅವರು, ಪ್ರಾಜೆಕ್ಟ್ ಮ್ಯಾನೇಜರ್ ಹಸಿರು ದಳ. ಇವರು ನಮ್ಮೊಂದಿಗೆ ಕರೆಯಲ್ಲಿ ಮಾತನಾಡಲಿದ್ದಾರೆ. ಹಲೋ.
2: ಹಲೋ
1: ಸರ್, ನಮಸ್ತೆ.
2: ನಮಸ್ತೆ, ನಮಸ್ತೆ ಮ್ಯಾಮ್.
1: ಸರ್, ತಮಗೆ ಗಾಂಧಿ ಜಯಂತಿಯ ಶುಭಾಶಯಗಳು ಮೊದಲನೇದಾಗಿ.
2: ತಮಗೂ ಕೂಡ.
1: ಸರ್, ಹೇಳಿ, ನೀವು ಈ ಬಾರಿಯ ಸ್ವಚ್ಛತೆಯೇ ಸೇವೆ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀರಿ, ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಹೇಳಿ ಸರ್.
2: ಅಂದ್ರೆ ಎಲ್ಲ ಕಡೆ ಸ್ವಚ್ಛತೆ ಆಗ್ತಾ ಇದೆ, ಬಟ್ ಏನಂತ ಹೇಳಿದ್ರೆ ನಾವು ಸ್ವಚ್ಛತೆಗಿಂತ ಒಂದು ಬೇರೆ ರೀತಿಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಯಾಕಂತಂದ್ರೆ ಇವತ್ತು ಪ್ಲಾಸ್ಟಿಕ್ ನ ರೀತಿಯಲ್ಲಿ ಸೊ ಬಟ್ಟೆಗಳು ಕೂಡ ಬಹಳಷ್ಟು ದೊಡ್ಡ ತ್ಯಾಜ್ಯ ಆಗ್ತಾ ಇದೆ. ಹೊಸ ಜೀವನ ಶೈಲಿಯಲ್ಲಿ ಬಟ್ಟೆಗಳು ಒಂದ್ಸಲ ಯೂಸ್ ಮಾಡಿ ಮತ್ತೆ ಬಿಸಾಡುವಂತ ಪರಿಪಾಠಗಳು ಜಾಸ್ತಿ ಆಗಿದ್ರಿಂದ ಲ್ಯಾಂಡ್ ಫಿಲ್ಗೆ ಬಹಳಷ್ಟು ಬಟ್ಟೆಗಳು ಬರ್ತಾ ಇದೆ. ಸೊ ನಾವೀಗ 10 ಗ್ರಾಮ ಪಂಚಾಯತ್ ಅನ್ನ ಜೀರೋ ವೇಸ್ಟ್ ಗ್ರಾಮ ಪಂಚಾಯತ್ ಮಾಡುವಲ್ಲಿ ಬಟ್ಟೆಗಳು ಜಾಸ್ತಿ ಬರ್ತಾ ಇದೆ. ಈ ಬಟ್ಟೆಗಳು ಎಲ್ಲ ಕೂಡ ಮಣ್ಣಿಗೆ ಸೇರ್ತಾ ಇದೆ ಅಥವಾ ನೀರಿಗೆ ಸೇರ್ತಾ ಇದೆ. ಸೊ ಇದನ್ನು ತಡೆಗಟ್ಟಬೇಕೆಂಬ ನಿಟ್ಟಿನಲ್ಲಿ ನಾವು ಬಟ್ಟೆಗಳನ್ನು ಅಪ್ಸೈಕ್ಲಿಂಗ್ ಮಾಡ್ತಾ ಇದ್ದೇವೆ. ಒಂದು 25 ಮಹಿಳೆಯರಿಗೆ ನಾವು ಒಂದು ಇದು ಸೂಜಿ ಮಲ್ಲಿಗೆ ಅಂತ ತಂಡ ಮಾಡಿ ಸ್ವಸಹಾಯ ಗುಂಪು ಮಾಡಿ ಆ ಬಟ್ಟೆಗಳಿಂದ ಬಟ್ಟೆ ಬ್ಯಾಗ್ಗಳನ್ನ ಸ್ಟಿಚ್ ಮಾಡ್ತಾ ಇದ್ದಾರೆ ಈಗ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸುಮಾರು ಒಂದು ಇವತ್ತೇ ಒಂದು ದಿವಸದಲ್ಲಿ ನಾವು 2,500 ಬಟ್ಟೆ ಬ್ಯಾಗ್ಗಳನ್ನ ಉಚಿತವಾಗಿ ಜನರಿಗೆ ನಾವು ಹಂಚಿಬಿಟ್ಟಿದ್ದೇವೆ. ಸೊ ಇದರ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಒಂದು ಹಳೆ ಬಟ್ಟೆಗೆ ಹೊಸ ಜೀವವನ್ನು ಕೊಡುವಂತದ್ದು, ಮತ್ತೊಂದು 25 ಮಹಿಳೆಯರಿಗೆ ಈಗ ಒಂದು 5-6 ತಿಂಗಳಿಂದ ಒಂದು ತಿಂಗಳಿಗೆ 15,000 ರೂಪಾಯಿ ಮನೆಯಲ್ಲಿ ಕೂತು ದುಡಿತಾ ಇದ್ದಾರೆ. ಮೂರನೇದು ನಾವು ಕೊಟ್ಟ ಬಟ್ಟೆ ಬ್ಯಾಗ್ಗಳಿಂದ ಕನಿಷ್ಠ ಅವರು ಒಂದು 10-20 ಸಲ ಯೂಸ್ ಮಾಡಿದ್ರು ಕೂಡ ಒಂದಷ್ಟು ಪ್ಲಾಸ್ಟಿಕ್ ಭೂಮಿಗೆ ಕಡಿಮೆ ಮಾಡುವುದನ್ನ ನಾವು ಬಹಳಷ್ಟು ನಮ್ಮ ಉದ್ದೇಶದಿಂದ ನಾವು ಈ ಸಲ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹಳಷ್ಟು ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದೆ, ತುಂಬಾ ಜನರು ನಮ್ಮೊಟ್ಟಿಗೆ ಕೈ ಜೋಡಿಸಿ ಇವತ್ತು ಬಟ್ಟೆ ಬ್ಯಾಗ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಕಳೆದ 15 ತಾರೀಕಿನಿಂದ ಆರಂಭವಾಗಿದೆ, ಇವತ್ತು ಗಾಂಧಿ ಜಯಂತಿಗೆ ಕೂಡ ಇವತ್ತು ಕೂಡ ಅಷ್ಟೇ ಒಂದು 2,000 ಜಾಸ್ತಿ ಬಟ್ಟೆ ಬ್ಯಾಗ್ಗಳನ್ನ ನಾವು ಹಂಚಿದ್ದೇವೆ.
1: ಕಾರ್ಯಕ್ರಮ
2: ಇದು ಮಂಗಳೂರಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಂಗಳೂರಿನ ಇವತ್ತು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ನಾವು ಮಾಡಿದ್ವಿ. ಅದೇ ರೀತಿ ಬೇರೆ ಬೇರೆ ಪಂಚಾಯತ್ಗಳಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ, ಮಂಗಳೂರಿನ ಸುತ್ತಮುತ್ತಗಳೆಲ್ಲ ಎಲ್ಲ ಕಡೆಗಳಲ್ಲಿ ಕೂಡ ಈಗ ಇದ್ ಮಾಡ್ತಾ ಇದೆ. ಮಹಿಳೆಯರು ಕೂಡ ಈಗ ದುಡಿಲಿಕ್ಕೆ ಒಂದು ಅವಕಾಶ ಆಗಿದೆ ಹಳೆ ಬಟ್ಟೆಗಳಿಂದ.
1: ಒಂದು ಕೆಲಸ ಎಷ್ಟು ಭಾಗಗಳಿಂದ ಅಂದ್ರೆ ಒಂದು 360 ಡಿಗ್ರಿನಲ್ಲೂ ಎಲ್ಲರಿಗೂ ಕೆಲಸ ಸಿಕ್ತು, ಎಲ್ಲಾ ರೀತಿ ಭೂಮಿಗೂ ಸಹಾಯ ಆಯ್ತು, ವೇಸ್ಟ್ ಮ್ಯಾನೇಜ್ಮೆಂಟ್ ಆಯ್ತು, ಹಾಗೆ ರೀಯೂಸ್ ಮಾಡೋದು ಹೇಗೆ ಅಂತ ಮರುಬಳಕೆ ಮಾಡೋದಕ್ಕೂ ಸಹ ಬೆಳಕು.
2: ಅಂದ್ರೆ ನಮ್ದು ಈಗ ಜೀವನ ಶೈಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಒಂದ್ಸಲ ಮಾರ್ಕೆಟ್ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ತಿದ್ದೇವೆ, ಬರುವಾಗ ಒಂದು 10 ಪ್ಲಾಸ್ಟಿಕ್ ಅನ್ನ ತರ್ತೇವೆ. ಸೊ ಅದ್ರ ಬದಲಾಗಿ ಅಲ್ಲಿ ಬಟ್ಟೆ ಬ್ಯಾಗ್ಗಳನ್ನ ಉಪಯೋಗಿಸಿಕೊಂಡ್ರೆ ಎಲ್ರು ಕೂಡ ಬಟ್ಟೆ ಬ್ಯಾಗ್ಗಳನ್ನ ಉಪಯೋಗಿಸಿದ್ರೆ ಏನಾಗುತ್ತೆ, ಸೊ ಪ್ಲಾಸ್ಟಿಕ್ ಸಂಖ್ಯೆ ಕಡಿಮೆ ಆಗ್ತದೆ, ಏಕಬಳಕೆ ಪ್ಲಾಸ್ಟಿಕ್ ಕಡಿಮೆ ಆಗ್ತಾ ಇದೆ. ಸೊ ಇನ್ನೊಂದು ನಾವು ಮಾಡ್ತಿದ್ದೇವೆ ಹಸಿರು ಹೆಜ್ಜೆ ಅಂತ ಕಾರ್ಯಕ್ರಮ. ಚಪ್ಪಲಿಗಳನ್ನು ಕೂಡ ಬಹಳಷ್ಟು ದೊಡ್ಡ ಅಪಾಯ ಆಗ್ತಿದೆ, ಯಾಕಂತಂದ್ರೆ ಚಪ್ಪಲಿಗಳಿಗೆ ಯಾವ್ದು ಕೂಡ ಲೆದರ್ ಬರುವಂತದ್ದು ಎಲ್ಲ ಕೂಡ ಪ್ಲಾಸ್ಟಿಕ್ ಇಲ್ಲದೆ ಬರುವಂತದ್ದು. ಸೊ ಎಲ್ಲ ಮನೆಗಳಲ್ಲಿ ಒಂದೇ ಇಬ್ಬರಿದ್ರು ಕೂಡ ಒಂದಷ್ಟು ಚಪ್ಪಲಿಗಳನ್ನ ನಾವು ಹಾಕಿರ್ತೇವೆ, ಅದು ಕೂಡ ಈ ಭೂಮಿಗೆ ಬಹಳ ಮಾರಕವಾಗಿರುತ್ತೆ. ಅದರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ.
1: ಅದನ್ನ ಸಂಗ್ರಹ ಮಾಡಿ ಬೇಕಾಗಿರುವಂತಹ ಕಾರ್ಯಕ್ರಮಗಳು ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಿ. ನಿಮ್ಮ

ಕೆಲಸಗಳೆಲ್ಲ ಹೀಗೆ ಮುಂದುವರಿಲಿ, ಇನ್ನೂ ಚೆನ್ನಾಗಿ ನಮ್ಮ ದೇಶಕ್ಕೆ ನಿಮ್ಮ ಈ ರೀತಿಯ ಸೇವೆ ಮುಂದುವರಿಲಿ ಅಂತ ಹೇಳ್ತಾ, ದೇಶಕ್ಕೂ ಸಹ ಕೊಡುಗೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಹಾಗೆ ನಮ್ಮೊಂದಿಗೆ ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಕೇಳಿದ್ರಿ ನಾಗರಾಜ್ ಬಲಾಜ್ ಅವರು ಹೇಳಿದಂತಹ ಮಾತುಗಳನ್ನ. ಹೇಗೆ ಒಂದು ಸ್ವಚ್ಛತೆಯ ಅಭಿಯಾನದಲ್ಲಿ ಅಂದರೆ ಗಾಂಧೀಜಿಯವರ ತತ್ವ ಆದರ್ಶಗಳು ಹೇಗೆ ಇವತ್ತಿನ ನಮ್ಮ ಬದುಕನ್ನು ಬದಲಾಯಿಸುವಲ್ಲಿ ಸಹಾಯ ಆಗಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು ಇವರ ಮಾತುಗಳಿಂದ. ಇನ್ನಷ್ಟು ಮಾತನಾಡೋಣ, ಮತ್ತೊಂದು ಹಾಡು, ಹಾಡಿನ ನಂತರ ಮಾತುಕತೆಯನ್ನು ಮುಂದುವರಿಸೋಣ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ನವಿಲುಗರಿ ಕಾರ್ಯಕ್ರಮದಲ್ಲಿ ಸೈನಿಕ ಚಿತ್ರದ ಗೀತೆಯನ್ನ ಕೇಳಿ ಬಂದ್ರಿ. SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿದಂತಹ ಗೀತೆಗೆ ಸಂಗೀತವನ್ನ ನೀಡಿದ್ರು ದೇವ ಅವರು. ಅದಾದ ನಂತರ ಶಾಂತಿ ಕ್ರಾಂತಿ ಚಿತ್ರದ ಗೀತೆಯನ್ನ ಕೇಳಿ ಬಂದ್ರಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇದ್ದಂತಹ ಹಾಡು, ಹಾಗೂ ಎಸ್ ಜಾನಕಿಯವರು ಸಹ ಧ್ವನಿಗೂಡಿದಂತಹ ಹಾಡು, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದ್ದಂತಹ ಅದ್ಭುತವಾದ ಹಾಡನ್ನ ಕೇಳಿ ಬಂದ್ರಿ. ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸ್ವಚ್ಛತೆಯ ಕುರಿತಾಗಿ. ಗಾಂಧೀಜಿಯವರ ಆದರ್ಶಗಳನ್ನು ಹೇಗೆ ಇಂದಿಗೂ ನಾವು ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಸ್ವಚ್ಛತಾ ಅಭಿಯಾನದ ಮೂಲಕ ಗಾಂಧೀಜಿಯವರನ್ನು ನಾವು ಕಾಣ್ತಾ ಇದ್ದೀವಿ. ಗಾಂಧೀಜಿಯವರು ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ದಂತಹ ಆದರ್ಶಗಳನ್ನು, ತತ್ವಗಳನ್ನು ಇಂದಿಗೂ ನಮ್ಮ ಮೇಲೆ ಪರಿಣಾಮಕಾರಿಯಾಗಿ ಹೇಗೆ ಬಿಟ್ಟು ಹೋಗಿದ್ದಾರೆ ಅನ್ನೋದರ ಕುರಿತಾಗಿ ಮಾತನಾಡ್ತಾ ಇದ್ವಿ. ಹಾಗೆ ನೀವೆಲ್ಲ ಚಿಕ್ಕವರಿದ್ದಾಗ ಹೇಗೆ ಗಾಂಧಿ ಜಯಂತಿಯನ್ನು ಸಂಭ್ರಮಿಸ್ತಿದ್ರಿ ಅಂತ ಕೇಳಿದ್ದೆ. ಶಾಂತಾಚಾರ್ ಬಡಗಿಯರವರು ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಗೆ ಶುಭಾಶಯಗಳು. ನಾವು ಬಾಲ್ಯದಲ್ಲಿದ್ದಾಗ ಅಂದರೆ 1986 ಗಾಂಧಿ ಜಯಂತಿಯನ್ನು ತುಂಬ ವಿಶೇಷವಾಗಿ ಆಚರಿಸ್ತಾ ಇದ್ವಿ. ಒಂದು ವಾರ ಮುಂಚಿತವಾಗಿಯೇ ನಮ್ಮ ಶಾಲೆ ಸುತ್ತಮುತ್ತ ಕಸ ಗುಡಿಸ್ತಾ ಇದ್ವಿ, ಹಾಗೆಯೇ ಸ್ವಚ್ಛಗೊಳಿಸ್ತಾ ಇದ್ವಿ. ಎಲ್ಲ ಜಯಂತಿಯ ದಿನ ತರಗತಿಯ ಬಾಗಿಲುಗಳಿಗೆ ತಳಿರು ತೋರಣವನ್ನು ಕಟ್ಟಿ ಮೇಜಿನ ಮೇಲೆ ಗಾಂಧೀಜಿಯವರ ಭಾವಚಿತ್ರ ಇಟ್ಟು ಎಲ್ಲ ಗುರುಗಳು ಸೇರಿ ಪೂಜೆ ಮಾಡ್ತಾಯಿದ್ರು. ನಂತರ ನಮಗೆ ಗಾಂಧೀಜಿಯವರ ಜೀವನ, ಸರಳತೆ, ಸತ್ಯ ಮತ್ತು ಅಹಿಂಸೆಯ ಆದರ್ಶಗಳ ಕುರಿತು ಭಾಷಣ ಮಾಡಲು ಅವಕಾಶ ನೀಡ್ತಾ ಇದ್ರು. ಇದನ್ನು ತುಂಬ ಸಂತೋಷದಿಂದ ನಾವು ಸಂಭ್ರಮಿಸ್ತಾ ಇದ್ವಿ. ಸುಂದರ ದಿನಗಳು, ಮತ್ತೆ ನೆನಪು ಮತ್ತೆ ಕಣ್ಮುಂದೆ ಬಂತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಮುಂದಿನ ಸಂದೇಶ, ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸು ಮತ್ತು ಅದರ ಮಹತ್ವ ಭಾರತ ಇತಿಹಾಸದಲ್ಲಿ ಪ್ರಮುಖವಾದಂತಹ ಸಾಮಾಜಿಕ ಚಿಂತನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಚ್ಛ ಹಾಗೂ ಆರೋಗ್ಯಕರ ಭಾರತದ ಕನಸು ಸಂಪೂರ್ಣವಾಗಿ ನನಸಾಗಲು ಸಾಧ್ಯ ಅಂತ ಹೇಳ್ತಾ ಇರೋದು ಹರಿಹರನ್ ಅವರು ವಿಜ್ಞಾನ ನಗರದ ಸಂದೇಶವನ್ನು ಕಳುಹಿಸಿ ಹೇಳ್ತಾ ಇದ್ದಾರೆ. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಅವರು, ಶೋಭಾ ರಾಣಿ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ. ಹಾಗೆ ಸಿಂಧು ಮೇಡಮ್, ಏನು ಟೆಕ್ನಿಕಲ್ ಇಶ್ಯೂ ಇದೆ, ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೋಹಿತ್ ಅವರು ದಾಸನಪುರದಿಂದ. ಖಂಡಿತವಾಗ್ಲೂ ಚೆಕ್ ಮಾಡ್ತೀವಿ. ಹಾಗೆ ಮುಂದಿನ ಸಂದೇಶ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ನಾಗೇಂದ್ರ ಅವರು ತಾವರೆಕೆರೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನವಿಲುಗರಿಯಲ್ಲಿ ಗಾಂಧೀಜಿ ಸ್ವಚ್ಛತೆ ತುಂಬ ಚೆನ್ನಾಗಿದೆ, ನಾಗರಾಜ್ ಸರ್ ಅವರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತಮ್ಮೆಲ್ಲರ ಸಂದೇಶಗಳಿಗೋಸ್ಕರ ನಾನು ಸಹ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಗಾಂಧೀಜಿಯವರ ಕನ್ನಡಕದಲ್ಲಿ ನಾವು ಇಂದು ಅವರು ಕಂಡಂತಹ ಕನಸಿನ ಭಾರತವನ್ನು ನಾವು ಇಂದು ಅನುಭವಿಸ್ತಾ ಇದ್ದೇವೆ, ನಾವು ಜೀವಿಸ್ತಾ ಇದ್ದೇವೆ. ಹಾಗಾಗಿ ನಾವು ಗಾಂಧೀಜಿಯವರ ತತ್ವಗಳನ್ನು ಪ್ರತಿದಿನವೂ ಜೀವಂತವಾಗಿಟ್ಕೋಬೇಕು. ಅವರು ಕೊಟ್ಟೋದಂತಹ ಮಾರ್ಗದರ್ಶನವನ್ನು ಅಳವಡಿಸ್ಕೊಂಡು ನಮ್ಮ ದೇಶವನ್ನು ಹಾಗೂ ನಮ್ಮ ಜೀವನವನ್ನು ಬೆಳಕಾಗಿಸ್ಕೊಳ್ಬೇಕು ಅನ್ನುವ ಸಲುವಾಗಿ ಮಾತನಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಆದಷ್ಟು ಈ ವಿಷಯದ ಕುರಿತು ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಹಾಗೆ ಗಾಂಧೀಜಿಯವರ ಹುಟ್ಟಿದ ಈ ದಿನವನ್ನು ಗಾಂಧಿ ಜಯಂತಿಯಾಗಿ ನಮ್ಮ ದೇಶದಲ್ಲಿ ಆಚರಣೆ ಮಾಡೋದು ಅಲ್ಲದೆ ವಿಶ್ವಸಂಸ್ಥೆಯು ಸಹ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಘೋಷಣೆ ಮಾಡಿದೆ. ಇದು ಸಹ ನಮ್ಮ ಮತ್ತೊಂದು ಹಿರಿಮೆ ಅಂತಲೇ ಹೇಳ್ಬೋದು. ಅಹಿಂಸೆಯನ್ನು ಪಾಲನೆ ಮಾಡಿ ಅಂತ ನಮ್ಮ ಗಾಂಧೀಜಿಯವರು ಏನು ಹೇಳೋದ್ರು, ಚಳುವಳಿಗಳನ್ನು ಮಾಡಿ, ಸತ್ಯಾಗ್ರಹಗಳನ್ನು ಮಾಡಿ ನಮಗೆ ದಾರಿ ದೀಪವನ್ನು, ಇಂದಿಗೂ ಸಹ ಉಪವಾಸ ಸತ್ಯಾಗ್ರಹಕ್ಕೆ ಕೋರ್ತಾರೆ. ತಮಗೆ ಬೇಕಾಗಿದ್ದನ್ನು ದೇಶದಲ್ಲಿ ಯಾವುದು ಸರಿಯಾಗಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಅದರ ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿದಂಥ ಹೆಜ್ಜೆಗಳಲ್ಲಿ ನಡೆದು ಇಂದೂ ಸಹ ನ್ಯಾಯವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯ ಹಾಡು ಮೂಡಿ ಬರ್ತಾ ಇದೆ. AK-47 ಚಿತ್ರದ ಗೀತೆ KJ ಜಯಸುದಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು RJ ಸಿಂಧು.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:01:36. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ. ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ತಿಳಿಸುವಂತಹ ಕಾರ್ಯಕ್ರಮ. ಹಾಗಾದರೆ ನಿಮಗೆ ಗೊತ್ತೇ ಇದೆ, ಎಂದಿನಂತೆ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 08022281206. ಮತ್ತೊಮ್ಮೆ 08022281206 08022281206 ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ತಿಳಿಸ್ಬೋದು. ನಿಮ್ಮ ಫೇವ್ರೆಟ್ ರೆಸಿಪಿನ ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬಹುದು. ಹಾಗಾದರೆ ಇನ್ಯಾಕೆ ತಡ, ಬೇಗ ಬೇಗ ನಿಮ್ಮ ಫೋನನ್ನು ಕೈಗೆತ್ಕೊಳ್ಳಿ, ನಮಗೆ ಕರೆ ಮಾಡಿ ಅಂತ ಹೇಳ್ತಾ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ.

ಯಾಕ್ರಿ ಸೆಟ್ ಆಗಲ್ಲ? ಸೆಟ್ ಆಗುತ್ತೆ, ಮಾಡಿದ್ರೆ ಅಡುಗೆ ಮಾಡಿದ್ರೆ ಎಲ್ಲ ಸೆಟ್ ಆಗತ್ತಪ್ಪ. ಮಾಡಲ್ಲ, ನಮಗೆ ಬರಲ್ಲ ಅಂತ ಮನೇಲಿ ಬರೀ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡ್ಕೊ ತಿಂತೀವಿ ಅಂದ್ರೆ ಆಗತ್ತಾ? ಆಗಲ್ಲ. ಹೊರಗಡೆ ಊಟ ಸೆಟ್ ಆಗೋದೇ ಇಲ್ಲ, ಆದ್ರಿಂದ ನಾವೇ ಅಡುಗೆ ಮಾಡೋದನ್ನ ಕಲಿಯಲೇಬೇಕು. ಬರಲ್ಲ ಅಂದರೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರೆ ರೆಸಿಪಿನ ನಾವಂತೂ ಹೇಳ್ಕೊಡ್ತೀವಿ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಇದು ಕ್ವಿಕ್ ಆಗಿ ಮಾಡ್ಕೋಬಹುದು, ತುಂಬಾ ಒಳ್ಳೆ ಅಥೆಂಟಿಕ್ ಟೇಸ್ಟ್ ಇರುವಂತಹ ಚಟ್ನಿಯ ರೆಸಿಪಿನ ಹೇಳ್ಕೊಡ್ತೀನಿ. ಈ ಚಟ್ನಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಣ್ಣು ಮೆಣಸಿನಕಾಯಿ, ಅಂದರೆ ಹಸಿ ಮೆಣಸಲ್ಲ, ಮೆಣಸಿನಕಾಯಿ ಹಣ್ಣಾಗಿರಬೇಕು. ಈ ಸ್ವಲ್ಪ ಬಯಲುಸೀಮೆ ಕಡೆ ಸಿಗುತ್ತೆ, ಉದ್ದ ಕಡ್ಡಿಗಾಯಿ ಅಂತ ಇರುತ್ತೆ, ಕೆಂಪುಗೆ ಹಣ್ಣಾಗಿರುತ್ತೆ. ಇವಾಗ ಸೀಸನ್ನು ನೋಡಿ, ಇವಾಗ ಹಸಿಮೆಣಸಿನಕಾಯಿ ಎಲ್ಲ ಹಣ್ಣಾಗ್ತಾರೋಂಥ ಸೀಸನ್ನು. ಇವಾಗ ತುಂಬ ಚೆನ್ನಾಗಿ ಸಿಗುತ್ತೆ, ನಿಮ್ಮೂರಲ್ಲೂ ಸಿಗ್ತಾ ಇದ್ದರೆ ಖಂಡಿತವಾಗ್ಲೂ ಈ ಚಟ್ನಿನ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಣ್ಣು ಮೆಣಸಿನಕಾಯಿನ ಸ್ವಲ್ಪ ತೊಳೆದ್ಬಿಟ್ಟು ಆರಿಸಿ ಒರಗಿಸಿ ನೀರೆಲ್ಲ ಒಣಗಿದ ಮೇಲೆ ಒಂದು ಎಣ್ಣೆ ಬಾಣಲಿಗೆ ಹಾಕಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಎಲ್ಲ ಮೆಣಸಿನ ಹಣ್ಣು ಸ್ವಲ್ಪ ಚಟಪಟ ಅಂತ ಸಿಡಿತಾ ಇರುತ್ತೆ ಆ ಸಂದರ್ಭದಲ್ಲಿ. ಮುಖ್ಯವಾಗಿ ದೊಡ್ಡ ಉರಿಯಲ್ಲಂತೂ ಇದನ್ನು ಬೇಯಿಸಲೇಬಾರ್ದು, ಒಂದು ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಬೇಕು. ಆಮೇಲೆ ಅದು ಸಹ ಸ್ವಲ್ಪ ಹುರಿಬೇಕು. ಅದಾದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಬೇಕು. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಇದೆಲ್ಲ ಆದಮೇಲೆ ಹುರಿದು ಸ್ವಲ್ಪ ತಣ್ಣಗಾದಮೇಲೆ ನಂತರ ಇದನ್ನು ಒಲೆಯಿಂದ ಇಳಿಸಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗಾದರೂ ಹಾಕ್ಬೋದು, ಅಥವಾ ಒರಳುಕಳ್ಳಲ್ಲಿ ರುಬ್ಬೋರಾದರೆ ರುಬ್ಬಬಹುದು. ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಹಾಕಬೇಕು, ಹಾಗೆ ಬೆಲ್ಲನ ಹಾಕಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಬಹುದು, ಅಥವಾ ಮಿಕ್ಸಿಗೆ ಹಾಕಿ ಡರ್ ಅನಿಸ್ಬೋದು. ಆದರೆ ಇಲ್ಲಿ ನೀರನ್ನು ಹಾಕೋದು ಬೇಡ, ಎಣ್ಣೆನ ಹಾಕಿ ಈ ಚಟ್ನಿಯನ್ನು ಮಾಡಬೇಕು. ನೀರು ಹಾಕಿದ್ರೆ ಈ ಚಟ್ನಿನ ಜಾಸ್ತಿ ದಿನ ಇಡೋದಕ್ಕೆ ಆಗೋಲ್ಲ, ಬೇಗ ಕೆಟ್ಟ ಹೋಗುತ್ತೆ, ಒಂದು 24 ಗಂಟೆ ಇಡ್ಬೋದಷ್ಟೇ. ಅದೇ ನೀವೇನಾದರೂ ಎಣ್ಣೆ ಹಾಕಿ ರುಬ್ಬಿದ್ರೆ, ಮಿಕ್ಸಿಲೂ ರುಬ್ಬೋದು ಒರಳುಕಲ್ಲಲ್ಲೂ ರುಬ್ಬೋದು, ನೀರು ಹಾಕದೆ ಎಣ್ಣೆ ಹಾಕಿ ರುಬ್ಬಿದ್ರೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಈ ಚಟ್ನಿನ ನೀವು ಫ್ರಿಜ್ಜಲ್ಲಿ ಇಡದೆ ಹಾಗೇನು 10 ದಿವಸ ಹೊರಗಿಟ್ಟರು ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮುಖ್ಯವಾಗಿ ಹಣ್ಣು ಮೆಣಸಿನಕಾಯಿನ ಚೆನ್ನಾಗಿ ಹುರಿದಿರಬೇಕು. ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಎಣ್ಣೆನೂ ಹಾಕಿದ್ವಿ ಅಂದಮೇಲೆ ಕೆಡೋ ಮಾತೆಲಿ ಅಲ್ವಾ, ಕೆಡೋದಿಲ್ಲ. ಹಾಗಾಗಿ ಈ ಒಂದು ಚಟ್ನಿನ ಮಾಡೋದಕ್ಕೆ ಈ ರೀತಿ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡಬೇಕು, ಜಾಸ್ತಿ ದಿನ ಇಡ್ಬೋದು. ಈ ಚಟ್ನಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಕ್ಕಿ ರೊಟ್ಟಿ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ ಇರ್ಬೋದು, ದೋಸೆ ಚಪಾತಿ ಯಾವುದಕ್ಕಾದ್ರೂ ನೆಂಚ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಚಟ್ನಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಮೊಸರನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಯಾರಿಗೆ ಈ ರುಚಿ ಗೊತ್ತಿದೆಯೋ, ಈ ಚಟ್ನಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅಜ್ಜಿ ಕಾಲದಿಂದ ಮಾಡಿದಾರೋ, ಅವರಿಗಂತೂ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ. ಒಂದು ಮೆಣಸಿನಕಾಯಿದು ಹಾಗೆ ಹುಣಸೆಹಣ್ಣಿಂದು ಎಲ್ಲ ಒಂದು ಘಮ ಬರ್ತಿರುತ್ತೆ ನೋಡಿ, ಘಮ್ ಅಂತ ಒಂದು ಸುವಾಸನೆಗೆ ಸಾಕು, ನಿಜವಾಗ್ಲೂ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ನೀವು ಒಂದ್ಸಲ ಟ್ರೈ ಮಾಡಿ, ಮೆಣಸಿನ ಹಣ್ಣು ಎಲ್ಲ ಕಡೆ ಸಿಗ್ತಾ ಇದೆ, ಅಂಗಡಿಗೆ ಹೋಗಿ ತೊಗೊಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಎಲ್ಲೂ ಹಣ್ಣು ಮೆಣಸು ಸಿಕ್ಕೇ ಇಲ್ಲ ಅಂದರೆ ಒಣ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿನ ಹಾಕಿನೂ ಸಹ ಈ ರೆಸಿಪಿನ ಮಾಡ್ಬೋದು. ಆವಾಗಲೂ ಸಹ ಇದೇ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ನಾನಂತೂ ತುಂಬ ಸಲ ಹೇಳಿಬಿಟ್ಟೆ. ಸಾರಿ ಸಾರಿ, ನಿಮಗೂ ಇಷ್ಟ ಆಗ್ಬೋದು, ಮಾಡಿ ನೋಡಿ, ಮಾಡಿ ಆದಮೇಲೆ ಹೇಗಿತ್ತು ಅಂತ ನಮಗೆ ಸಂದೇಶ ಕಳಿಸಿ ಹೇಳಲೇಬೇಕು. ಹೇಳದೇ ಇದ್ದರೆ ಮತ್ತೆ ಅದಿನ್ನೊಂದು ತಪ್ಪಾಗ್ಬಿಡುತ್ತೆ ನೋಡಿ, ಯಾಕಂದ್ರೆ ನನಗೆ ನೀವು ರಿವ್ಯೂ ಕೊಡಲೇಬೇಕಲ್ವಾ. ಸರಿ, ಹಾಗಾದರೆ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಮಧ್ಯಾಹ್ನದ ಹೊತ್ತಲ್ಲಿ ಅನ್ನ ಸಾರಿನ ಜೊತೆಗೆ ಚಟ್ನಿನ ಹಚ್ಕೊಂಡು ತಿನ್ನಿ ಅಂತ ಹೇಳ್ತಾ, ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮ್ಮ ಕೈ ರುಚಿ ಅಂತೂ ನೀವು ತಿಳ್ಕೊಂಡ್ರಿ, ಹಾಗೆ ನಿಮ್ಮ ಕೈ ರುಚಿ ಏನು ಅಂತ ಪ್ರತಿದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ 1 ಗಂಟೆಯಿಂದ 1 ಗಂಟೆ 10 ನಿಮಿಷದವರೆಗೂ ನಮಗೆ ಕರೆ ಮಾಡಿ ನಿಮ್ಮ ಕೈ ರುಚಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಸ್ನೇಹಿತರೆ, ಸಮಯ ಇನ್ನೇನು 1 ಗಂಟೆ 10 ನಿಮಿಷ ಆಗಲಿದೆ. ಈಗ ಕೇಳಲಿದ್ದೀರಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟ್ರಪಿತರ ಸಮಾಧಿಗೆ ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಜಿ20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕರ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಇಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಪೋರ್ಬಂದರ್ನಲ್ಲಿರುವ ಗಾಂಧೀಜಿಯವರ ಜನ್ಮಸ್ಥಳ ಕೀರ್ತಿ ಮಂದಿರದಲ್ಲಿ ಆಯೋಜಿಸಲಾಗಿರುವ ಪ್ರಾರ್ಥನಾ ಸಭೆಯಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭಾಗವಹಿಸುತ್ತಿದ್ದಾರೆ. ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲೂ ಇಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೃಹತ್ ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಮತ್ತು ಪಾಲಿ ವಸ್ತ್ರ ಉತ್ಪಾದನೆಗೆ ಶೇಕಡ 30% ವಿಶೇಷ ಮಾರುಕಟ್ಟೆ ಪ್ರೋತ್ಸಾಹ ಧನವನ್ನು ಗುಜರಾತ್ ಸರ್ಕಾರ ಘೋಷಿಸಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮೊಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿಯ ವಿಜಯ್ ಘಾಟ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ ಜಿ20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟ್ರಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಯಾ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಈ ಪ್ರತ್ಯೇಕ ಸಭೆಗಳಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಫ್ರಾನ್ಸ್ ಜೊತೆಗಿನ ಮಾತುಕತೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕ್ಷಿಪ್ರಗೊಳಿಸುವುದು, ಬಾಹ್ಯಾಕಾಶ ತಯಾರಿಕೆ, ಯುಪಿಐ ವಿಲೀನ ಹಾಗೂ ಜಂಟಿ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಯಿತು. ಕೆನಡಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಶತಕೋಟಿಗೆ ಏರಿಸುವ ಗುರಿಯೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಪುನರುಚ್ಚರಿಸಲಾಯಿತು. ಇದಲ್ಲದೆ ಸೌದಿ ಅರೇಬಿಯಾ ಜೊತೆ ಭಾರತ ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವರು ದಕ್ಷಿಣ ಕೊರಿಯಾ ಸಚಿವರೊಂದಿಗೆ ಭಾರತೀಯ ಕೃಷಿ, ಔಷಧ ಮತ್ತು ಸಾಗರ ಉತ್ಪನ್ನಗಳಿಗೆ ಕೊರಿಯಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶಾವಕಾಶ ಕಲ್ಪಿಸುವ ಹಾಗೂ ಕೊರಿಯಾದ ತಯಾರಿಕಾ ಹೂಡಿಕೆಯನ್ನು ಭಾರತದಲ್ಲಿ ಹೆಚ್ಚಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಯುಎಇ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಕ್ಯಾಪ್ಟನ್ ಸ್ಮಿತ್ ಅವರ ಶೀಘ್ರ ಚೇತರಿಕೆಗೆ ಪ್ರಧಾನಿ ಹಾರೈಸಿದ್ದಾರೆ. ಯುಎಇನಲ್ಲಿರುವ ಭಾರತೀಯ ರಾಯಭಾರಿ ದೀಪಕ್ ಮಿತ್ತಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಚ್ಚಾರ್ ಆರೋಗ್ಯ ವಿಚಾರಿಸಿದ್ದು ಪೈಲಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಅವರ ಅಸಾಮಾನ್ಯ ಸಮಯ ಪ್ರಜ್ಞೆಗೆ ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಸೇರಿದಂತೆ ಜಾಗತಿಕವಾಗಿ ಪ್ರಮುಖರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಲೈ ದುಬೈ ವಿಮಾನದ ಭಾರತೀಯ ಪೈಲಟ್ ಸ್ಮಿತ್ ಮಚ್ಚಾರ್ ಅವರ ಮೇಲೆ ದಾಳಿ ನಡೆಸಿದ ಆರೋಪ ಎದುರಿಸುತ್ತಿರುವ ಓಮನ್ ಮೂಲದ ಸಹ ಪೈಲಟ್ನನ್ನು ಸೌದಿ ಅರೇಬಿಯಾ ಯುಎಇ ಅಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದೇ 5-7 ಮೂರು ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರ ಪರಿಶೀಲಿಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಅಧ್ಯಕ್ಷ ಪಾರ್ಮೆಲಿನ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದೇ 7 ನಡೆಯಲಿರುವ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದ 2 ಸಮೃದ್ಧಿ ಶೃಂಗಸಭೆಯಲ್ಲೂ ಅವರು ಭಾಗವಹಿಸಲಿದ್ದಾರೆ. ಅವರ ಭೇಟಿ ಭಾರತ ಸ್ವಿಟ್ಜರ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಮತ್ತು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಳೊಂದಿಗೆ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆಯಿಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನೊಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಹಲವು ಪದಕಗಳನ್ನು ಗೆದ್ದಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೀನಾದ ಬಾವೋ ಝಿಯಿ ಯನ್ನು 5-0 ಅಂತರದಲ್ಲಿ ಸೋಲಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತ ಗೆದ್ದಿರುವ 2 ಚಿನ್ನದ ಪದಕ ಇದಾಗಿದೆ. 2014 ಮೇರಿ ಕೋಮ್ ಸ್ವರ್ಣ ಪದಕ ಗೆದ್ದಿದ್ದರು. ಮಹಿಳೆಯರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ವಿಭಾಗದಲ್ಲಿ ಅಂಕಿತಾ ಭಕತ್, ಕೀರ್ತಿ ಶರ್ಮಾ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡ ದಕ್ಷಿಣ ಕೊರಿಯಾವನ್ನು 5-3 ಅಂತರದಲ್ಲಿ ಮಣಿಸಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದೆ. ಮಿಶ್ರ ರಿಕರ್ವ್ ತಂಡ ವಿಭಾಗದಲ್ಲಿ ಕುಂಕುಮ್ ಮೊಹೋಡ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಬೆಳ್ಳಿ ಪದಕ ಪಡೆದಿದೆ. ಪುರುಷರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ಸ್ಪರ್ಧದಲ್ಲಿ ಭಾರತದ ಪುರುಷರ ತಂಡ ಬೆಳ್ಳಿ ಪದಕ ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. G20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5 ಮೂರು ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್, ಮಹಿಳಾ ಬಾಕ್ಸಿಂಗ್ ಹಾಗೂ ರಿಕಾರು ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:20:50. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ಪ್ರವಹಿಪ್ಪುದವರಂತೆ ಪೌರುಷ ಹಿತಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ. ಪ್ರವಹಿಪ್ಪುದವರಂತೆ ಪೌರುಷ ಹಿತಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ.

ನಂತರ ಮನುಷ್ಯನ ಪ್ರಯತ್ನ ಹೇಗಿರಬೇಕು, ಜೀವನದಲ್ಲಿ ಹೇಗಿರಬೇಕು ನಾವು ಅನ್ನೋದನ್ನ ತಿಳಿಸ್ತಾರೆ. ಬಹಳ ವಿಶೇಷ ಗುಂಡಪ್ಪನವರದು ಅಂತ ಹೇಳಿದ್ರೆ ಮಂಗುತಿಮ್ಮನ ಕಗ್ಗ ಆಧ್ಯಾತ್ಮಿಕ ಚಿಂತನೆ ಅಂತ ನಾವು ಅನ್ಕೋತೀವಿ. ಹಾಗಲ್ಲ, ಬರೀ ಆಧ್ಯಾತ್ಮವನ್ನು ಕುರಿತು, ಆತ್ಮವನ್ನು ಕುರಿತು, ಮೋಕ್ಷವನ್ನು ಕುರಿತು ಗುಂಡಪ್ಪನವರು ಹೆಚ್ಚು ಮಾತಾಡೋದೇ ಇಲ್ಲ, ತಿಳಿಸ್ತಾರೆ ಇಲ್ಲ ಅಂತಲ್ಲ. ಅವ್ರಿಗೆ ಬಹಳ ಮೆಚ್ಚುಗೆ ಆಗಿರೋದು, ಇಷ್ಟವಾಗಿರೋದು ಅಂತ ಹೇಳಿದ್ರೆ ಇಂದಿನಿಂದಿನ ಬದುಕು, ಜಗತ್ತು, ನಾವೆಲ್ಲ ಇಲ್ಲಿ ಜೀವಿಸಿದ ಮೇಲೆ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳ ಬಗ್ಗೆ ನಮ್ಮನ್ನು ಎಚ್ಚರಿಸ್ತಾರೆ. ಅದೇ ಗುಂಡಪ್ಪನವರ ವಿಶೇಷ. ಹಾಗಾಗಿ ಭಗವದ್ಗೀತೆಯನ್ನು ಕೂಡ ಅವರು ಮೋಕ್ಷಾರ್ಥ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿರಬೇಕಾದದ್ದು ಅನ್ನೋ ಮಾತನ್ನ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗದಲ್ಲಿ ತಿಳಿಸಿದ್ದಾರೆ. ನೋಡಿ, ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು ಅನ್ನೋದನ್ನು ವಿಚಾರ ಮಾಡ್ತಾ ಹೇಳ್ತಾರೆ. ದಿವಸ, ವರ್ಷ, ಯುಗ ಅಂತ ಎಣಿಕೆ ಕಾಲಚಕ್ರ ತಿರುಗ್ತಾ ಹೋಗ್ತಾ ಇದೆ. ಆಯುರ್ನ ಶತಿ ಪಶ್ಯದ ಅಂಬದಿನಂ ಯಾತಿ ಕ್ಷೇಮ ಯೌವನಂ ಪ್ರತ್ಯಯ ಅಂತ ಕಥಾ ನಪುನ ದಿವಸ ಕಾಲೋ ಜಗದ್ಭಕ್ಷ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೊಸ ಹೊಸದಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಪರೀಕ್ಷೆಗಳು ನಮ್ಮ ಎದುರು ನಿಲ್ತಾ ಇದೆ. ನಾಗರಿಕತೆ, ತಂತ್ರಜ್ಞಾನ, ವಿಜ್ಞಾನ, ಕಲೆ ಮುಂತಾದೆಲ್ಲ ನಿರಂತರ ಬದಲಾವಣೆಗಳಿಂದ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಹಾಗೆ ಅನೇಕ ಪ್ರಶ್ನೆಗಳಿಗೆ ನಾವು ಎದುರಾಗ್ತೇವೆ. ಸಂಶೋಧನೆ, ಬದಲಾವಣೆಗಳಿಗೆ ಅನುಗುಣವಾಗಿ ಅದರ ಹುಡುಕನ ಪ್ರಯತ್ನ ಮಾಡ್ತೇವೆ. ಪೌರುಷ ಸರ್ವರಿಗೂ ಒಳ್ಳಿತನಾಗ್ತಕ್ಕಂತಹ ಒಂದು ಪ್ರಜ್ಞೆ, ಕಾರ್ಯಕೌಶಲ, ಯಂತ್ರ ಸಾಧನೆ ಬೆಳೆದು ಬರ್ತಾ ಹೋಗುತ್ತೆ. ಅವಿರತವಾಗಿ ಬಿಡುವಿಲ್ಲದೆ ಪ್ರವಹಿಸ್ತಾ ಇರತಕ್ಕಂತಹ ಪೌರುಷ ಹಾಗೂ ಹಿತವಾದ ಪ್ರಜ್ಞೆ, ಇವು ನಿರಂತರವಾದ ಚೈತನ್ಯ ನದಿಯಾಗಿದೆ. ಸಹಸ್ರಾರು ವರ್ಷಗಳಿಂದ ಸೃಷ್ಟಿಯ ರಹಸ್ಯದ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ, ಭೌತೋಮುಖ ಪ್ರತಿಭೆಗಳು ಹೊರಹೊಮ್ಮತಾ ಇದೆ. ಸಾಕು ಅನ್ನೋ ಹಾಗಿಲ್ಲ, ಸೋತರೆಂಬ ಹತಾಶೆ ಇಲ್ಲ. ಬುಸುಗುಡುತ್ತಿರುವ ಸಂಸ್ಕೃತಿ, ನಾಗರಿಕತೆಯ ಐಹಿಕ ಸುಖ, ಆಂತರಿಕ ನೆಮ್ಮದಿ, ಇವುಗಳನ್ನು ಅರಸುವ ಕರ್ಮಗಳು ನಡೀತಾನೇ ಇವೆ. ಕಾಲ ಸರಿದು ಹೋಗ್ತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ. ಮೇಲು ಕೇಳು, ಮೇಲು ಕೆಳಗಾಗ್ತಾ ಇದೆ, ಕೆಳಗು ಮೇಲಾಗ್ತಾ ಇದೆ. ಅದರಂತೆ ಪೌರುಷ, ಹಿತಪ್ರಜ್ಞೆ, ಸರಿಯಾದ ಬುದ್ಧಿ ನಿರಂತರವಾಗಿ ಪ್ರವಹಿಸ್ತಾ ಇರತಕ್ಕಂಥ ಚೈತನ್ಯಗಳಾಗಿವೆ.

ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಂ ಇಳೆಯೊಳ್ ವರ್ವನುಂ ಸುಖಿಯಲ್ತು ದಿಟದಿ ಪೂರ್ಣದಲ್ಲಿ. ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಂ ಇಳೆಯೊಳ್ ವರ್ವನುಂ ಸುಖಿಯಲ್ತು ದಿಟದಿ ಪೂರ್ಣದಲ್ಲಿ. ವರ್ವನು ಬಸದ ಬಿಸಿ ವಿಷವಾಯುವಾಗಿ ತಾನ್ ಉರುವರೆಯ ಮುಸುಕೀತು ಮಂಕುತಿಮ್ಮ. ವರ್ವನು ಬಸದ ಬಿಸಿ ವಿಷವಾಯುವಾಗಿ

0: ಸಾರ್ವಲೌಕಿಕ ಸೌಖ್ಯ ನೆಲಸುವನ್ನಗಂ ಇಳೆಯೊಳ್ ಅಂತ ಪ್ರಾರಂಭ ಆಗಿರ್ತಕ್ಕಂತಹದ್ದು. ಇದನ್ನು ತುಂಬಾ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಲೋಕದ ಎಲ್ಲರಿಗೂ ಸೌಖ್ಯ, ಭೂಮಿಯಲ್ಲಿ ಸ್ಥಿರವಾಗಿರುವವರೆಗೆ ಒಬ್ಬನೂ ನಿಜವಾದ ಅರ್ಥದಲ್ಲಿ ಪೂರ್ಣ ಸುಖಿಯಾಗಿದ್ದಾನೆ ಅನ್ನೋ ಹಾಗಿಲ್ಲ. ಒಬ್ಬ ದುಃಖದಿಂದ ಬಿಡುವ ನಿಟ್ಟಿಸಿರಿದೆಯಲ್ಲ, ಅದು ವಿಷಯವಾಗಿ ಭೂಮಿಯನ್ನು ಮುಸುಕ್ತಾ ಇದೆ, ಎಚ್ಚರ ಇರಲಿ. ಸಮಾಜದಲ್ಲೆಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಗೊತ್ತಿದ್ದೋ ಗೊತ್ತಿಲ್ವೋ ಪರಸ್ಪರ ಸಂಬಂಧವನ್ನು ಹೊಂದಿರ್ತಾರೆ. ಕೊಡು ಕೊಡುವ ನಂಟು ಇದ್ದೇ ಇದೆ, ಗಿವ್ ಅಂಡ್ ಟೇಕ್ ಪಾಲಿಸಿ. ಒಂದು ಕಡೆ ಜನ ಯಾವಾಗಲೂ ಕಷ್ಟದಲ್ಲಿದ್ದರೆ ಮತ್ತೊಂದು ಕಡೆ ಜನರು ಪೂರ್ಣವಾಗಿ ಸುಖ ಅನುಭವಿಸೋಕೆ ಸಾಧ್ಯ ಇಲ್ಲ. ಪ್ರವಾಹ ಪೀಡಿತ ನೆರವು ನೀಡಬೇಕಾದ್ರೆ ನೀವು ಕೊಡುವ ತೆರಿಗೆ ಹಣ ಬೇಕು. ಅದರಿಂದ ನೀವು ಒಂದು ರೀತಿಯಲ್ಲಿ ಕಷ್ಟಪಡಬೇಕು. ಜಗತ್ತಿನ ಎಲ್ಲೆಡೆಯೂ ಎಲ್ಲ ಕಾಲಕ್ಕೂ ಕೂಡ ಸುಖವಾಗಿದ್ದರೆ ಮಾತ್ರ ನಾನು ಪೂರ್ಣ ಸುಖಿ ಅಂತ ಅರ್ಥ ಆಗತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವ ಪ್ರಾರ್ಥನೆಯೂ ಈ ಒಂದು ದೃಷ್ಟಿಯಿಂದನೇ ಕೂಡ. ಮಹಾಬೋಧಿ ಸೊಸೈಟಿನಲ್ಲಿ ಬುದ್ಧ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗ ಲೆಟ್ ಮೈ ಫಾದರ್ ಬಿ ಹ್ಯಾಪಿ, ಲೆಟ್ ಮೈ ಮದರ್ ಬಿ ಹ್ಯಾಪಿ, ಲೆಟ್ ಮೈ ಬ್ರದರ್ ಬಿ ಹ್ಯಾಪಿ, ಲೆಟ್ ಮೈ ಸಿಸ್ಟರ್ ಬಿ ಹ್ಯಾಪಿ, ಲೆಟ್ ಮೈ ನೇಬರ್ ಬಿ ಹ್ಯಾಪಿ, ಲೆಟ್ ಮೈ ಫ್ರೆಂಡ್ಸ್ ಬಿ ಹ್ಯಾಪಿ, ಸೋ ದಟ್ ಐ ಕ್ಯಾನ್ ಬಿ ಹ್ಯಾಪಿ ಅಂತ ಕೊನೆಗೆ ಹೇಳ್ತಾರೆ. ಅಂದರೆ ಇವರೆಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ. ಅಂದರೆ ಮನೆಯ ಪಕ್ಕದಲ್ಲಿ ಯಾರೋ ಗಲಾಟೆ ಮಾಡ್ತಾ ಇದ್ರೆ, ಅಳ್ತಾ ಇದ್ರೆ ನಾವು ಮನೇಲಿ ಕೂತ್ಕೊಂಡು ಸಂಗೀತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನೆಮ್ಮದಿಯಾಗಿದ್ದು ಪಕ್ಕದ ಮಂದಿ ಇನ್ಯಾವುದೋ ಕೆಟ್ಟ ವಾಸನೆ ಬರ್ತಾ ಇದ್ರೆ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಕ್ಕಪಕ್ಕದ ಮನೆಯವರು ಕೂಡ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಹಾಗೆ ಅಕ್ಕಪಕ್ಕ ಅಂತ ಅಷ್ಟೇ ಅಲ್ಲ, ಸಮಾಜದ ಇತರ ವರ್ಗದ ಜನವು ಕೂಡ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ದೊಡ್ಡ ಮಾತನ್ನ ಗುಂಡಪ್ಪನವರು ತಿಳಿಸಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಸಮಯ ಆಗಿದೆ 1:31:19. ಈಗ ಕೇಳಿ ಸ್ವಚ್ಛತಾ ಹಿ ಸೇವಾ ಸಂವಾದ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ HS ಸುರೇಶ್, ಹಿರಿಯ ಗಾಂಧಿವಾದಿಗಳು. ಸಂದರ್ಶಿಸುವವರು KC ಶಿವರಾಮ್, ಹಿರಿಯ ಪತ್ರಕರ್ತರು.
1: ಆಕಾಶವಾಣಿ ಸ್ವಚ್ಛತಾ ಹಿ ಸೇವಾ ಕುರಿತಂತೆ ಸಂವಾದ ಮೂಡಿಬರಲಿದೆ. ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ HS ಸುರೇಶ್, ಹಿರಿಯ ಗಾಂಧಿವಾದಿಗಳು. ಇವರನ್ನು ಸಂದರ್ಶಿಸಲಿದ್ದಾರೆ KC ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತ ಮಹಾತ್ಮ ಗಾಂಧೀಜಿ ಮತ್ತು ಸ್ವಚ್ಛತಾ ಹಿ ಸೇವಾ ಈ ಕುರಿತಂತ ಸಂವಾದಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, 2 ಅಕ್ಟೋಬರ್ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ. 2014 ಈ ಹುಟ್ಟುಹಬ್ಬವನ್ನು ಮತ್ತಷ್ಟು ಚೈತನ್ಯಶಾಲಿಯಾಗಿ ಮಾಡೋದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಆರಂಭ ಮಾಡ್ತಾರೆ. ತದನಂತರ 2017 ಸ್ವಚ್ಛತಾ ಹಿ ಸೇವಾ ಅನ್ನುವಂಥ ಉಪಕ್ರಮದ ಮೂಲಕ ಸ್ವಚ್ಛತೆಗೆ ಮತ್ತಷ್ಟು ಆದ್ಯತೆಯನ್ನು ಕೊಡೋದ್ರ ಮೂಲಕ ಗಾಂಧೀಜಿಯವರ ಸ್ವಚ್ಛತೆಯೇ ದೇವರು ಅನ್ನುವಂಥ ಪರಿಕಲ್ಪನೆಗೆ ದೊಡ್ಡ ಒತ್ತಾಸೆಯನ್ನು ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಸುಸಂದರ್ಭದಲ್ಲಿ ಸ್ವಚ್ಛತಾ ಹಿ ಸೇವೆ, ಇದರ ಉದ್ದೇಶ ಏನು, ಯಾಕೆ ಸ್ವಚ್ಛತಾ ಹಿ ಸೇವೆಯನ್ನು ಅಂದರೆ ಈ ಉಪಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಉಪಕ್ರಮದ ಮೂಲಕ ಏನೇನು ನಡೆಯುತ್ತೆ, ಈ ಎಲ್ಲ ಸಂಗತಿಗಳ ಬಗ್ಗೆ ಇವತ್ತಿನ ಸಂವಾದದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೀವಿ. ಮಾಹಿತಿ ನೀಡ್ತಿದ್ದಾರೆ ಡಾಕ್ಟರ್ HS ಸುರೇಶ್ ಅವರು, ಹಿರಿಯ ಗಾಂಧಿವಾದಿಗಳು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಸರ್ವೋದಯ ಮಂಡಳಿ. ಹಾಗೆಯೇ ಕಳೆದ ಬಹುತೇಕ 5 ದಶಕಗಳಿಂದ ವಿದ್ಯಾರ್ಥಿ ಯುವಜನರ ಜೊತೆ ಇವರ ಆತ್ಮೀಯ ಒಡನಾಟ, ನೆಹರು ಕೇಂದ್ರದ ಮೂಲಕ, ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ, ಹಾಗೆಯೇ ಯುವ ರೆಡ್ ಕ್ರಾಸ್ ಮೂಲಕ. ಬನ್ನಿ ಮಾತಾಡಿಸೋಣ, ಸಂವಾದಕ್ಕೆ ಶ್ರೀಯುತರನ್ನು ಆಹ್ವಾನಿಸೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಗಾಂಧಿವಾದಿಗಳು, ಮಹಾತ್ಮ ಗಾಂಧೀಜಿಯವರನ್ನ ನಾವು ಸ್ಮರಿಸ್ಕೊಳ್ಳೋದೇ ಆದ್ರೆ ಸ್ವಚ್ಛತೆಗೆ ಒಂದು ಆದ್ಯತೆಯನ್ನು ಕೊಡೋದ್ರ ಮೂಲಕನೇ ಜ್ಞಾಪಿಸ್ಕೊಳ್ಬೇಕಾ, ಅಥವಾ ಹೀಗೆ ಕೇಳಿದ್ರೆ ಬಹುಶಃ ಸರಿ ಹೋಗುತ್ತೆ ಅನ್ಸುತ್ತೆ, ಮಹಾತ್ಮ ಗಾಂಧೀಜಿಗೂ ಸ್ವಚ್ಛತೆಗೂ ಏನ್ ಸರ್ ಸಂಬಂಧ?
3: ಕುವೆಂಪು ಅವರು ತಮ್ಮ ಕವನದಲ್ಲಿ ಹೇಳಿದಾಗೆ ಅವರ ಬುದ್ಧ, ಬಸವ, ಗಾಂಧಿ, ಕ್ರಿಸ್ತ, ಜೀಸಸ್, ಮತ್ತೆ ಆ ಕಡೆ ಮೊಹಮ್ಮದ್ ಪೈಗಂಬರ್ ಎಲ್ಲರನ್ನು ಜ್ಞಾಪಕ ಮಾಡ್ಕೊಂಡ್ಬಿಟ್ಟು ಹೇಳ್ಕೊತಾರೆ ಅವರು ಇದನ್ನು. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೋ ಅವತರಿಪ ಸತ್ಯಾವತಾರ. ಗಾಂಧೀಜಿ ಅದೇ ರೀತಿ ನಿತ್ಯವೋ ಅವತರಿಪ ಸತ್ಯಾವತಾರ. ನಮಗೆ ಎಲ್ಲಿ ಯುದ್ಧ ಬರುತ್ತೆ, ಎಲ್ಲಿ ದ್ವೇಷ ಬರುತ್ತೆ, ಎಲ್ಲಿ ಹಿಂಸೆ ಇದೆ, ಎಲ್ಲಿ ವೈಷಮ್ಯ ಇದೆ, ಎಲ್ಲಿ ತಾರತಮ್ಯ ಇದೆ, ಎಲ್ಲಿ ಅನಾಚಾರ ಅತ್ಯಾಚಾರಗಳಿದೆ, ಎಲ್ಲಿ ಭ್ರಷ್ಟಾಚಾರ ಇದೆ, ಎಲ್ಲಿ ಅಸತ್ಯ ಇದೆ, ಅಲ್ಲೆಲ್ಲ ನಮಗೆ ಗಾಂಧೀಜಿ ಜ್ಞಾಪಕ ಬರ್ತಾರೆ. ದುತ್ತಂತ ನಮ್ಮ ಮುಂದೆ ನಿಲ್ತಾರೆ. ನಾವು
2: ಎಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಥವಾ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋ ಸಂದರ್ಭದಲ್ಲೂ ಕೂಡ ಈಗ ಧರಣಿ ಸತ್ಯಾಗ್ರಹಗಳು ಮಹಾತ್ಮ ಗಾಂಧೀಜಿಯವರ ಫೋಟೋಗಳಿಲ್ಲದೆ ನಡೆಯೋದೇ ಇಲ್ಲ.
3: ಇವರು ಎಲ್ಲಿ ಅಸಹಾಯಕರಿರ್ತಾರೆ ಅವರ ಪರವಾಗಿಯೂ ಗಾಂಧಿ ನಿಂತಿದ್ದಾರೆ. ಬೌದ್ಧಿಕ ಶಕ್ತಿ ಮತ್ತು ನೈತಿಕ ಶಕ್ತಿ ಇವೆರಡರ ನಡುವೆ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ನಾವು ಯಾವ ಕಡೆ ಇದ್ದೀವಿ ಅನ್ನೋದು ನಮ್ಮ ವ್ಯಕ್ತಿತ್ವನ ಮತ್ತೆ ನಿಲುವನ್ನ ಸ್ಪಷ್ಟಪಡಿಸುತ್ತೆ. ಗಾಂಧೀಜಿ ಯಾವಾಗಲೂ ಸಹ ನೈತಿಕ ಬಲದ ಪರವಾಗಿದ್ದವರು.
2: ಹಾಗಾದ್ರೆ ಗಾಂಧೀಜಿಯವರ ಬದುಕಿನಲ್ಲಿ ಸ್ವಚ್ಛತೆಗೆ ಕೊಟ್ಟಂತ ಆದ್ಯತೆ ಏನು ಅನ್ನೋದೇ ಆದ್ರೆ,
3: ಗಾಂಧೀಜಿಯವರು ನಮ್ಮ ಮಾತು, ಕ್ರಿಯೆ ಮತ್ತು ಪರಿಸರ ಈ ಮೂರು ಸ್ವಚ್ಛವಾಗಿರಬೇಕು ಅನ್ನುವುದು ಗಾಂಧೀಜಿಯವರ ಆಶಯವಾಗಿತ್ತು. ನಾವು ಪ್ರತಿಯೊಬ್ಬರೂ ಕೇವಲ ಪೌರರು ಮಾತ್ರ ಆಗಿರಬಾರ್ದು, ಪೌರ ಕಾರ್ಮಿಕರೂ ಆಗಿರಬೇಕು. ನಾವು ನಮ್ಮ ಭಂಗಿ ನಾವೇ ಆಗಿರಬೇಕು ಸ್ವತಃ ಅನ್ನುವಂಥದ್ರಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಕರಿತೀವಿ ನಾವು, ಶ್ರಮ ಗೌರವ, ಅದರ ಸತ್ವ ಅಡಗಿದೆ. ಶ್ರಮವನ್ನು ಗೌರವಿಸೋದು ಮಾತ್ರ ಅಲ್ಲ, ಶ್ರಮಿಕರನ್ನ ಗೌರವಿಸುವಂತಹದ್ದುವೇ ನಮ್ಮ ಮೂಲಭೂತ ಕರ್ತವ್ಯ ಆಗಬೇಕು ಅನ್ನೋದು ಗಾಂಧಿಯವರ ಆಶಯವಾಗಿತ್ತು.
2: ತಾವು NSS ಅಲ್ಲಿ ಸುದೀರ್ಘ ಕಾಲ ಇದ್ದವರು. ಶ್ರಮಯೇವ ಜಯತೆ, NSS ಗೀತೆಯಲ್ಲಿ ಬರುವಂತ ಪದ. ಹೆಸರು ಶ್ರಮಿಕರ ಪರವಾಗಿ ಅವರು ನಿಲ್ವಿತ್ತು, ಸ್ವಚ್ಛತೆ ಪರವಾಗಿ ನಿಲ್ವಿತ್ತು. ಅದಕ್ಕೆ ಪೂರಕವಾಗಿ ಯಾವ್ದಾದ್ರು ಘಟನೆಗಳನ್ನ ಹೇಳ್ಬೋದಾ ಸರ್?
3: ಗಾಂಧೀಜಿಯವರ ಆಶ್ರಮ ಜೀವನದಲ್ಲೂ ಸಹ ಅತ್ಯುನ್ನತ ಕರ್ತವ್ಯ ಅಂತ ಹೇಳಿದರೆ ನೈರ್ಮಲ್ಯ ಕಾಪಾಡುವಂಥದ್ದು. ಶಾಲೆಗಳಲ್ಲಿ ಅಕ್ಷರ ಕಲಿಕೆಗೆ ಕೊಡುವಷ್ಟೇ ಮಹತ್ವನ ಸ್ವಚ್ಛತೆ ಮತ್ತು ಸ್ವಾಸ್ಥ್ಯಕ್ಕೆ ನೀಡಬೇಕು ಅನ್ನೋಂಥದ್ದು ಅವ್ರ ಉದ್ದೇಶ ಆಗಿತ್ತು. ಅವರು ಹೇಳ್ತಾರೆ ಒಂದು ಕಡೆ, ನಿಮಗೆ ಟಾಯ್ಲೆಟ್ ಇಂಪಾರ್ಟೆಂಟು, ಟೆಂಪಲ್ ಇಂಪಾರ್ಟೆಂಟು ಅಂತ ಕೇಳಿದಾಗ, ನನಗೆ ಟೆಂಪಲ್ಗಿಂತ ಟಾಯ್ಲೆಟ್ ಇಂಪಾರ್ಟೆಂಟು, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಮಾತನ್ನು ಅವ್ರು ಹೇಳ್ತಾರೆ. ಸ್ವಚ್ಛತೆಯಲ್ಲಿ ಸೌಂದರ್ಯ ಇದೆ, ಸ್ವಚ್ಛತೆಯಲ್ಲಿ ದೈವಿಕತೆ ಇದೆ, ಸ್ವಚ್ಛತೆಯಲ್ಲಿ ಆಧ್ಯಾತ್ಮಿಕ ಅನುಭೂತಿಯನ್ನು ಗಾಂಧೀಜಿ ಅನುಭವಿಸಿದ್ದು ಮಾತ್ರ ಅಲ್ಲ, ನಮಗೂ ಸಹ ಅದನ್ನು ಹೇಳ್ಕೊಟ್ಟಿದ್ದಾರೆ.
2: ಎಷ್ಟೋ ಸರಿ ನಾವು ಇವರ ಸಂದೇಶ, ಮಹನೀಯರು ಕೊಟ್ಟಂತ ಸಂದೇಶ ಈ ಬಗ್ಗೆ ಮಾತಾಡ್ತೀವಿ ಅಷ್ಟೇ, ಆದ್ರೆ ಆ ಸಂದೇಶನ ಸ್ವತಃ ಅನುಷ್ಠಾನಕ್ಕೆ ತಂದಂತ ಕೀರ್ತಿ ಮಹಾತ್ಮ ಗಾಂಧೀಜಿ ಅವರು. ಸ್ವಚ್ಛತೆಯ ದೇವರು ಅಂತ ಹೇಳಿ ಸುಮ್ಮನೆ ಆಗ್ಲಿಲ್ಲ ಅವರು. ಸರ್, ಇನ್ನೊಂದಷ್ಟು ಘಟನೆಗಳನ್ನ ಇದನ್ನ ಹೇಗೆ ಅನುಷ್ಠಾನ ತಂದ ತಮ್ಮ ಬದುಕಿನಲ್ಲಿ?
3: ಶೌಚಾಲಯವನ್ನ ಸ್ವಚ್ಛಗೊಳಿಸುವುದು ಗಾಂಧೀಜಿ ಅವರ ಆಶ್ರಮದಲ್ಲಿ ಒಂದು ನಿತ್ಯವಿಧಿ ಆಗಿತ್ತು. ಶೌಚಾಲಯವನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಯಾರು ಇಷ್ಟಪಟ್ಟು ಮಾಡುದಿಲ್ಲ. ಅದನ್ನ ಬಹಳಷ್ಟು ತಾಳ್ಮೆ ಬೇಕಾಗುತ್ತೆ. ನಾವು ಇಷ್ಟಪಡದೇ ಇರುವಂತಹದ್ದು, ನಾವು ಸಹಿಸಲಾಗದೆ ಇರುವಂತಹದ್ದು, ಸಹನೆ ಕಳ್ಕೊಳ್ಳುವಂತ ಕೆಲಸಗಳಿದಾವಲ್ಲ, ಅಲ್ಲಿ ಇದನ್ನ ಮಾಡಿದಾಗ ನಮ್ಮ ತಾಳ್ಮೆ ಮಟ್ಟ ಜಾಸ್ತಿ ಆಗುತ್ತೆ. ಇದು ಕೇವಲ ಶೌಚಾಲಯ ಸ್ವಚ್ಛ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ನಮ್ಮ ಮನಸ್ಸಲ್ಲಿ ತಾಳ್ಮೆಯನ್ನು ಬೆಳೆಸುತ್ತೆ. ನಮಗೆ ಇದು ಮುಂದೆ ಏನಾಗುತ್ತೆ ಸಮಾಜದಲ್ಲಿ, ನಮಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಇರಬೇಕಾದ್ರೆ, ಇಷ್ಟ ಇಲ್ಲದೆ ಇರುವಂತಹ ವಿಷಯಗಳನ್ನ ನಾವು ಕೇಳಬೇಕಾದಾಗ, ಇಷ್ಟ ಇಲ್ಲದೆ ಇರುವಂತಹ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಅಥವಾ ಅನುಸರಿಸಬೇಕಾದಾಗ, ಅದನ್ನು ಮೆಚ್ಚಬೇಕಾದಾಗ ಬಹಳಷ್ಟು ತಾಳ್ಮೆ ಬೇಕಾಗತ್ತೆ. ಈ ತಾಳ್ಮೆಯ ಮೂಲಬಿಂದು ಅಲ್ಲಿ ಶುರು ಆಗುತ್ತೆ, ಸ್ವಚ್ಛತೆಯಿಂದ ಶುರು ಆಗುತ್ತೆ.
2: ಒಂದು ಕಡೆ ನಾವು ಓದ್ತೀವಿ, ಪ್ರತಿಯೊಂದನ್ನು ಕೂಡ ಅವರು ಸ್ವತಃ ಅನುಭವಿಸಿ ಅನುಸರಿಸಿ ಅನುಷ್ಠಾನಕ್ಕೆ ತಂದು ಇದನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿನೇ ಸುಮ್ಮನೆ ಮಹಾತ್ಮರಾಗಿಲ್ಲ ಅವರು. ಈಗ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಮಹಾತ್ಮ ಗಾಂಧೀಜಿಯವರನ್ನ ನಾವು ಸಂಕೇತವಾಗಿ ಬಳಸ್ಕೊಂಡಿದ್ದೀವಿ, ಮಾದರಿಯಾಗಿ ಬಳಸ್ಕೊಂಡಿದ್ದೀವಿ. ಸಂಕೇತ ಅಂದ್ರೆ ತುಂಬಾ ಕ್ಲೀಶೆ ಆಗ್ಬಹುದು, ಮಾದರಿಯಾಗಿ ಬಳಸ್ತಾ ಇದ್ದೀವಿ ನಾವು. ಹೇಳಿ ಸರ್, ಇದರ ಅಗತ್ಯ ಅಥವಾ ಅನಿವಾರ್ಯತೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬಂದಂತ ಆಲೋಚನೆ?
3: ಇದಕ್ಕೆ ನಾವು ಬಳಸುವಂತ ಲೋಗೋ ಏನಿದೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ, ಅದು ಗಾಂಧಿ ಕನ್ನಡಕವೇ ಆಗಿದೆ. ಕನ್ನಡಕವನ್ನು ಪದೇ ಪದೇ ಕ್ಲೀನ್ ಮಾಡ್ಕೊತಾ ಇರ್ತೀವಿ ನಾವು, ಇಲ್ದ್ರ ದೃಷ್ಟಿ ಮಂಜಾಗುತ್ತೆ ನಮ್ದು. ಈ ಕಾರಿನ ವಿಂಡ್ ಸ್ಕ್ರೀನ್ ಗಳು ಸ್ಕ್ರಾಚ್ ಆಗ್ಬಿಟ್ರೆ ವಿಂಡ್ ಸ್ಕ್ರೀನ್ ಮೇಲೆ ಬೀಳುವಂತ ಲೈಟ್ ಗಳು 108 ಕಡೆ ಹೊರಟೋಗ್ಬಿಡುತ್ತೆ. ಹೀಗಾಗಿ ನಮ್ಮ ಕನ್ನಡಕವನ್ನ ಹೇಗೆ ನಾವು ಸ್ವಚ್ಛ ಮಾಡ್ಕೋತೀವೋ ಓದಕ್ಕಾಗಿ, ಹಾಗಾಗಿ ನಾವು ನಮ್ಮ ಪರಿಸರವನ್ನು ಸಹ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ. ಹಾಗಾಗಿ ಗಾಂಧೀಜಿಯವರ ಕನ್ನಡಕ ಸ್ವಚ್ಛ ಭಾರತದ ಒಂದು ಲೋಗ ಆಗಿ ಬಂದಿದೆ. ಅದು ಕೆಳಗಡೆ ಏಕ್ ಕದಂ ಸ್ವಚ್ಛತಾ ಕಿ ಓರ್, ಒಂದೇ ಹೆಜ್ಜೆ ಸ್ವಚ್ಛತೆಗಳಿಗೆ ಒಂದೇ ಹೆಜ್ಜೆ. ಆ ಒಂದೇ ಹೆಜ್ಜೆನೆ ಇಡೀ 168 ಕೋಟಿ ಜನ ಇಟ್ಟರೆ ಅದು ವಿಕ್ರಮ ಹೆಜ್ಜೆ ಆಗೋಗ್ಬಿಡುತ್ತೆ. ಅದು ಒಂದ್ ಹೆಜ್ಜೆ, ಆದ್ರೆ ದೇಶಕ್ಕೆ ಬಹಳ ದೊಡ್ಡದು. ಹಾಗಾಗಿ ಒಂದೇ ಹೆಜ್ಜೆ ಸ್ವಚ್ಛತಾ ಕಿ ಓರ್, ಇದು ಆ ದಿನಗಳಲ್ಲಿ ಬಹಳಷ್ಟು ಆಕರ್ಷಣೀಯವಾಗಿತ್ತು. ಈಗಲೂ ಸಹ ಅಷ್ಟೇ,
2: 2014 ಅಕ್ಟೋಬರ್ 2 ಶುರುವಾಗಿದ್ದು.
3: ಹಾಗೆ ನೋಡಿದ್ರೆ 1999 ಸಂಪೂರ್ಣ ಸ್ವಚ್ಛತಾ ಅಭಿಯಾನ ಅಂತ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಪ್ರಾರಂಭ ಆಯ್ತು. ಅದಾದ್ಮೇಲೆ ಇದನ್ನೇ 2012 ನಿರ್ಮಲ್ ಭಾರತ್ ಅಭಿಯಾನ ಅಂತ ಹೇಳ್ಬಿಟ್ಟು ಕ್ಲೀನ್ ಇಂಡಿಯಾ ಕ್ಯಾಂಪೇನ್ ಅಂತ ಮಾಡಿದ್ವಿ. 2014 ಅಕ್ಟೋಬರ್ 2 ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಇದನ್ನ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೆಸರಲ್ಲಿ ಒಂದು ಜನಾಂದೋಲನವಾಗಿ ಇದನ್ನು ಪರಿವರ್ತನೆ ಮಾಡಿದ್ರು. ಅದನ್ನ ಜನ ಒಪ್ಕೊಂಡ್ರು. ಎಲ್ಲಾ ಕಡೆಯೂ ಸಹ ನಮಗೆ ಸ್ವಚ್ಛತೆಯ ಮೂಡಿಸುವಂತ ಅವಶ್ಯಕತೆ ಜನವೇ ಮನಗಂಡ್ರು. ಯಾವಾಗ ಒಂದು ಕ್ಯಾಂಪೇನ್ ಅಥವಾ ಅಭಿಯಾನ ಜನತೆ ನಮ್ದು ಅಂತಾರೆ, ಅದಕ್ಕೆ ಸರ್ಕಾರ ಹೆಚ್ಚು ಕಟ್ಟಬೇಕಾಗಿಲ್ಲ, ಅದರ ಪರಿಣಾಮಗಳನ್ನು ಜನತೆ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಒಂದು ಜನರ ಆಂದೋಲನವಾದ್ರಿಂದ ನಮಗೆ ಬಹಳಷ್ಟು ಉತ್ತಮವಾದಂತ ಫಲಿತಾಂಶಗಳು, ಅನುಭವಗಳು ಅಲ್ಲಲ್ಲಿ ನಮಗೆ ಸಿಕ್ಕಿದ್ವು. ನಮಗೆ
2: ಇಡೀ ಜಗತ್ತು ಆ ಸಂದರ್ಭದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೊಂಡಾಡ್ತು, ಒಂದು ರೀತಿ ಬೆರಗಿನಿಂದ ನೋಡುತ್ತೆ. ಈ ರೀತಿಯಲ್ಲಿ ಜನರನ್ನ ಸಚೇತನಗೊಳಿಸೋದಕ್ಕೆ ಸಾಧ್ಯನಾ ಒಂದು ಕಾರ್ಯಕ್ರಮಕ್ಕೆ, ಒಂದು ಸರ್ಕಾರದ ಯೋಜನೆಗೆ ಅನ್ನೋದನ್ನ ಬಹಳ ವಿಶೇಷವಾಗಿ ನೋಡಿದ್ರು ಅಂತ ನಾನು ಅನ್ಕೊಳ್ತೇನೆ ಸರ್. ಎಸ್, ಮುಂದುವರಿತಾ
3: 2026 ಈ ಸಲ ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಜೊತೆಗೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗಾಂಧಿ ಹುಟ್ಟಿದ 35 ವರ್ಷಗಳ ನಂತರ 1869 ಗಾಂಧಿ ಹುಟ್ಟಿದ್ರೆ 1904 ಅಕ್ಟೋಬರ್ 8 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜನಿಸ್ತಾರೆ. ಎರಡೂ ದಿನಾಚರಣೆಗಳನ್ನ ನಾವು ಆಚರಿಸ್ತಾ ಇದ್ದೀವಿ.
2: ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಬಗ್ಗೆ ಬಹಳಷ್ಟು ಮಾತಾಡಬೇಕಾಗುತ್ತೆ, ಆದ್ರೆ ಸ್ವಾತಂತ್ರ್ಯಕ್ಕೆ, ಭಾರತದ ಸ್ವಾತಂತ್ರ್ಯಕ್ಕೆ ಕೊಟ್ಟಷ್ಟೇ ಮಾನ್ಯತೆಯನ್ನ ಸ್ವಚ್ಛತೆಗೂ ಕೊಟ್ಟರು ಅಂತ ನಾವು ಓದ್ತೀವಿ.
3: ಹೌದು ಸರ್, ಹೌದು. ನಿಮಗೆ ಗೊತ್ತಿರೋ ಹಾಗೆ 1893 ದಕ್ಷಿಣ ಆಫ್ರಿಕಾಕ್ ಹೋಗ್ತಾರೆ. ದಕ್ಷಿಣ ಆಫ್ರಿಕಾಕ್ ಹೋಗ್ಬಿಟ್ಟು ಅಲ್ಲಿ ನಮ್ಮ ಏಷ್ಯಾಟಿಕ್ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಭಾರತೀಯರು, ಆ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಒಂಥರ ಮನಸ್ಸು ನೋವು ಅಂತ ಒಂದು ಅನುಭವ ಆಗುತ್ತೆ. ನಮ್ಮ ಜನಗಳೇನಿದ್ರು ಆಯಾ ವಸತಿಗಳಲ್ಲಿ ಅಲ್ಲೇ ಊಟ, ಅಲ್ಲೇ ಮಲಗೋದು, ಅಲ್ಲೇ ನಿದ್ರೆ, ಅಲ್ಲೇ ಸ್ನಾನ, ಅಲ್ಲೇ ಶೌಚದ ಕೆಲಸಗಳು ಮಾಡ್ಕೊಳ್ಳುವಂಥದ್ದು, ಮತ್ತೆ ಅಲ್ಲೇ ವ್ಯಾಪಾರ, ಅಲ್ಲೇ ಮಲಗೋದು, ಎಲ್ಲವೂ ಅಲ್ಲೇ ನಡೀತಾ ಇತ್ತು. ಒಂದೊಂದಕ್ಕೊಂದು ಸ್ಥಾನದಲ್ಲಿ ಎಲ್ಲಾ ಸ್ಥಳವೂ ಒಂದೇ ಕಡೆ ನಡೆಯುತ್ತಿದ್ದರಿಂದ ಎಷ್ಟು ಬೇಕೋ ಅಷ್ಟು ಆರೋಗ್ಯದ ಕಡೆ ಗಮನ ಇರಲಿಲ್ಲ ಅವರಿಗೆ. ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ ಆ ಅಸ್ವಚ್ಛ ಪರಿವಾರಗಳು ಏನಿದ್ವು ಅಲ್ಲಿ, ಅದರಿಂದಲೇ ಕಾಲರ ಹರಡುವಂತಹದ್ದು, ಮೊದಲು ಕಾಲರ ಹರಡ್ತಾ ಇದ್ದಂತೆ ಏಷ್ಯಾಟಿಕ್ ಜನ ಇರುವಂತಹದ್ದು. ಹೀಗಾಗಿ ಅಲ್ಲಿದ್ದಂತ ಬಿಳಿಯರಿಗೆ ಇದೊಂದು ರೀತ ಅಸಹನೀಯ ಪರಿಸ್ಥಿತಿ ಅನ್ನುವಂತ ಸ್ಥಿತಿ ಅವರಿಗೆ. ಗಾಂಧೀಜಿ ಅವರು ಇದರ ಸತ್ಯತೆಯನ್ನು ಕಂಡುಕೊಂಡ್ರವರು. ಮೊದಲು ಮಾಡಬೇಕಾಗಿದ್ದು ಇದೇ ಕೆಲಸ ಅನ್ಕೊಂಡು ಅವರು ಅಲ್ಲಿ ಹೋಗ್ಬಿಟ್ಟು ಹೇಗೆ ಬಿಳಿಯರ ವಿರುದ್ಧ ಹೋರಾಟ ಮಾಡಿದರು ಅವರು ವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ. ಹಾಗಾಗಿ ನಮ್ಮ ಸ್ವಚ್ಛತೆ ಬಗ್ಗೆನೂ ಸಹ ಜನರ ಮನವನ್ನ ಒಲಿಸು ಕಡೆ, ಅವನ್ನ ತಿದ್ದು ಕಡೆ ಅವರು ಇದ್ದಷ್ಟು ಕಾಲ ನಿರಂತರವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಅವರ ಪ್ರಯತ್ನಗಳನ್ನು ಮಾಡಿದ್ರು. ಅಲ್ಲಿಂದ ಭಾರತಕ್ಕೆ ಬರ್ತಾರೆ. 1901 ಕಲ್ಕತ್ತಾ ಅಧಿವೇಶನಕ್ಕೆ ಹೋಗ್ತಾರೆ. ಆ ಕಲ್ಕತ್ತಾ ಅಧಿವೇಶನದಲ್ಲಿ ನಿಮಗೆ ಗೊತ್ತಿರೋಂಗೆ ಕಾಂಗ್ರೆಸ್ ಅಧಿವೇಶನ ತುಂಬಾ ಜನ ಸೇರ್ಕೋತಾರೆ. ಆ ಅಧಿವೇಶನದ ಸ್ಥಳದಲ್ಲಿ ಸ್ವಚ್ಛತೆಗೆ ಒಂದೂ ವ್ಯವಸ್ಥೆ ಮಾಡಿರುವುದಿಲ್ಲ. ಅಲ್ಲಲ್ಲಿ ಕುಡಿದು ಲೋಟಗಳು, ಅಲ್ಲಲ್ಲಿ ಬಿಸಾಟ ವಸ್ತುಗಳು, ನೀರು ಹರಿಯುವಂತ ಜಾಗ, ಕೊಚ್ಚೆ, ಅಲ್ಲೇ ಸ್ನಾನ ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಯಾಕೆ ಹೀಗೆ ಅನ್ಸತ್ತೆ ಅವರಿಗೆ? ಕೊನೆಗೆ ಅನ್ಕೊಂಬಿಟ್ಟು ಕೊನೆ ತಾವೇ ಒಂದು ಅನ್ಕೊಂಬಿಟ್ಟು ತಾವು ಒಂದು ಬಕೆಟ್ ತಗೊಂಡು ಅಲ್ಲಿ

0: ಕೊಳಕಳನ್ನೆಲ್ಲ ತೆಗೆದು ಒಂದು ಬಕೆಟಿಗೆ ಹಾಕ್ತಾ ಇದ್ದಾಗ ಅಲ್ಲಿ ಇರುವಂತ ಪ್ರತಿನಿಧಿಗಳು ನಿತ್ತು ನೋಡುತ್ತಿದ್ರೆ ಹೊರ್ತವೆ, ಒಬ್ರು ಅದನ್ನ ನಮ್ಮ ಹೊಣೆಗಾರಿಕೆ ಯಾರು ಬಯಸ್ತಾ ಇಲ್ಲ ಅದನ್ನ. ಆಗ ಗಾಂಧೀಜಿಗೆ ಅನ್ಸುತ್ತೆ ಇಂಥ ಎಲ್ಲಿ ಜನ ಸೇರುವಂತ ಕಾರ್ಯಕ್ರಮಗಳಾಗ್ತಾವೆ, ಎಲ್ಲಿ ಸಮಾವೇಶಗಳಾಗ್ತಾವೆ, ಅಲ್ಲಿ ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಒಂದು ಸ್ವಯಂ ಸೇವಕ ಸ್ವಚ್ಛಗೊಳಿಸುವಂತ ಸ್ವಯಂ ಸೇವಕರ ಒಂದು ತಂಡವನ್ನು ಕಟ್ಟಬೇಕು, ಅವರಿಗೆ ಸ್ವಚ್ಛತೆಯನ್ನು ಅವ್ರಿಗೆ ಮಾಡ್ಕೊಡ್ಬೇಕು, ಅವಾಗ ಅವರಿಗೆ ಅಲ್ಲಿ ಮನಸ್ಸು ಬರುತ್ತೆ. ನಂತರ 16ರಲ್ಲಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ಬರ್ತಾರೆ ಅವರು ಕಾಶಿಗೆ. ಮನೆಯಲ್ಲೂ ಸ್ವಚ್ಛತೆ ಕಡಿಮೆ, ಮಂದಿರದಲ್ಲಿ ಇನ್ನೂ ಕಡಿಮೆ ನಮ್ಮ ಸ್ವಚ್ಛತೆ. ಮನೆ ಮತ್ತು ಮಂದಿರವನ್ನು ಸ್ವಚ್ಛ ಇಟ್ಕೋಬೇಕಾದಂತ ಒಂದು ಅನಿವಾರ್ಯತೆ ಇದೆಯಲ್ಲ, ಅದನ್ನ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಾ ಅದನ್ನು ಹೇಳ್ತಾರೆ. ಸ್ವಚ್ಛತೆ ಮತ್ತೆ ಸಾಮಾಜಿಕ ಸಾಮರಸ್ಯ ಅಸ್ಪೃಶ್ಯತೆ ನಿವಾರಣೆ ಇವು ಸ್ವಾತಂತ್ರ್ಯ ಹೋರಾಟದಷ್ಟೇ ಮುಖ್ಯವಾದ್ದು. ಒಟ್ಟೊಟ್ಟಿಗೆ ತಗೊಂಡು ಹೋಗ್ಬೇಕು, ಬರೀ ರಾಜಕೀಯ ಸ್ವಾತಂತ್ರ್ಯ ಒಂದೇ ಉಪಯೋಗ ಆಗುದಿಲ್ಲ. ನಾವು ಹೋರಾಟಬೇಕಾದಂತಹ ಸಂಗತಿಗಳು ಬಹಳಷ್ಟಿದೆ. ಸಾಮಾಜಿಕವಾಗಿ ನಾವು ಬಲವಾಗಬೇಕಾದ್ರೆ, ವಿಶ್ವದ ಇತರ ರಾಷ್ಟ್ರಗಳಿಗೆ ಹೆಗಲಣಿಯಾಗಿ ನಿಲ್ಲಬೇಕಾದ್ರೆ ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತೆ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಾ ಕ್ಷೇತ್ರಗಳಲ್ಲೂ ಬಹಳಷ್ಟು ಸುಧಾರಣೆ ಆಗಬೇಕು, ಕೌಟುಂಬಿಕ ಸುಧಾರಣೆ ಆಗಬೇಕು, ಸಾಮಾಜಿಕ ಸಮರಸ್ಯೆ ಇರಬೇಕು, ಮತ್ತೆ ಅಸ್ಪೃಶ್ಯತಾ ಮನೋಭಾವಂಕ ಮೊದಲು ತೊಲಗಬೇಕು, ಜಾತೀಯತೆ ನಿರ್ಮೂಲವೇ ಆಗಬೇಕು, ಇವೆಲ್ಲ ವಿಷಮತೆಗೆ ಸಂಬಂಧಪಟ್ಟ ವಿಷಯಗಳು. ಹಾಗಾಗಿ ಗಾಂಧೀಜಿ ಭಾರತದ ಜನಜೀವನದ ಪ್ರತಿಯೊಂದು ಅಂಗವನ್ನು ಸ್ಪರ್ಶಿಸಿ ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ.
1: ಸತ್ಯಶೋಧನೆ
0: ಇದು.
1: ಎಸ್ ಸರ್, ಈ ವರ್ಷದ ಸ್ವಚ್ಛತಾ ಹಿ ಸೇವಾ ಥೀಮ್ ಕೂಡ ನಾವು ಕಾವಿನ್ ಮಾಡ್ಕೊಂಡಿದ್ವಿ, ಸ್ವಚ್ಛತಾ ಮೇ ಸಹಭಾಗ್, ಸ್ವಚ್ಛ ಭಾರತ್, ವಿಕಸಿತ ಭಾರತ್.
0: ನನಗೆ ಒಂದು ಇಲ್ಲಿ ಜ್ಞಾಪಕ ಬರುತ್ತೆ, ನಮ್ಮ ಪರಿಸರ ಇದೆಯಲ್ಲ, ಎಷ್ಟು ಒಂದು ಶುದ್ಧವಾದ ಒಂದು ಕೊಂಡಿಯನ್ನ ನಿರ್ಮಾಣ ಮಾಡ್ಕೊಂಡಿದೆ ಅದು. ಅಂದ್ರೆ ಒಂದಕ್ಕೊಂದಕ್ಕೊಂದ ಹೇಗೆ ಅವಲಂಬಿತವಾಗಿದೆ ಅಂದ್ರೆ, ಮೋಡಕ್ಕೆ ಮಳೆ ಸಂಬಂಧ, ಮಳೆಗೆ ಮಣ್ಣಿನ ಸಂಬಂಧ, ಮಣ್ಣಿಗೆ ಮರ ಮೃಗಗಳ ಪಕ್ಷಿಗಳ ಸಂಬಂಧ, ಮರಗಳಿಗೆ ಮನುಷ್ಯನ ಸಂಬಂಧ, ಇವೆಲ್ಲ ತುಂಬಾ ಚೆನ್ನಾಗಿದೆ ಸಂಬಂಧಗಳು. ಆದ್ರೆ ಈ ಸಂಬಂಧ ಮನುಷ್ಯನಿಗೆ ಬರುತ್ತಲ್ಲ, ಮನುಷ್ಯನಿಗೆ ಬಂದಾಗ ಈ ಕೊಂಡಿ ಕಳಚಿ ಬಿಡುತ್ತೆ, ಮನುಷ್ಯನಿಗೆ ಮಲಿನತೆ ಸಂಬಂಧ ಬರುತ್ತೆ. ಈ ಮಕಾರದ ಸಂಬಂಧಗಳಲ್ಲಿ ಅದು ಮನುಷ್ಯನಿಗೆ ಹಿಡಿದಾಗ ಮನುಷ್ಯ ಮಾಲಿನ್ಯದ ಸಂಬಂಧ ಇಟ್ಕೊಂಡಿದ್ರಿಂದ ಈ ಸಮಸ್ಯೆಗಳು ಬಹಳ ಉದ್ಭವಿಸ್ತಾ ಇದ್ದಾವೆ ಅಂತ. ಹಳ್ಳಿಗಳಿಗೆ ಹೋಲಿಸಿದ್ರೆ ನಗರಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಬಹಳ ದೊಡ್ಡ ಸಮಸ್ಯೆ. ಹಳ್ಳಿಗಳಲ್ಲಿ ಡಸ್ಟ್ಬಿನ್ಗಳು ನಿಮಗೆ ಇಲ್ಲದೆ ಇದ್ರೂ ಮನೆ ಮನೆಗಳಲ್ಲಿ ಅವರ ಅಡಿಗೆ ಮನೆ ತ್ಯಾಜ್ಯವನ್ನ, ಬಯೋಡಿಗ್ರೇಡಬಲ್ ತ್ಯಾಜ್ಯವನ್ನ, ಹಸಿ ತ್ಯಾಜ್ಯವನ್ನ ಹಿತ್ತಲಿರುವಂತಹ ತಿಪ್ಪೆ ಗುಂಡಿಗಾರು ಹಾಕಿ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅವರವರ ಮನೆ ಇದನ್ನ ಅಲ್ಲಲ್ಲೇ ಹಾಕೋತಾರೆ, ಅವರ ಮನೆ ಹಿಂದಿರುವಂತಹ ಗೊಬ್ಬರ ಗುಂಡಿಗೆ ಹಾಕೋತಾರೆ,
1: ಅಥವಾ ಹಾಕೋಬೇಕು,
0: ಹಾಕೋಬೇಕು ಕೂಡ ಮತ್ತು ಹಾಕೋತಾರೆ. ಹಳ್ಳಿಗಳಲ್ಲಿ ನಮಗೆ ಇದೊಂದು ದೊಡ್ಡ ಸಮಸ್ಯೆ ಅಂತ ಅನಿಸೋದಿಲ್ಲ ನಮಗೆ, ಯಾಕಂದ್ರೆ ಅಲ್ಲಿ ಇರುವಂತಹ ಜನ ತಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಇವತ್ತಿನವರೆಗೂ ಸಹ ತಕ್ಕಮಟ್ಟಿಗೆ ಅವ್ರು ಮಾಡ್ಕೊಂಡಿದ್ದಾರೆ. ನಮಗೆ ಬರುವಂತಹದ್ದು ನಗರದಲ್ಲಿ ಇದು ನಮ್ಮ ಹೊಣೆಗಾರಿಕೆ ಅಲ್ಲ ಅನ್ನುವಂತಹ ಒಂದು ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ಉಂಟಲ್ಲ. ಇದು ಏನಿದ್ರು ಕಾರ್ಪೊರೇಷನ್ ಕೆಲಸ, ನಾವು ಟ್ಯಾಕ್ಸ್ ಕೊಟ್ಟಿದ್ದೀವಿ, ಟ್ಯಾಕ್ಸ್ ಕೊಡೋದಷ್ಟೇ ನಿಮ್ಗೆ ಸಹ, ಕೊಟ್ಟ ಮೇಲೆ ಉಳಿದಿದ್ದೆಲ್ಲ ಕಾರ್ಪೊರೇಷನ್ ಹೊಣೆಗಾರಿಕೆ ಅಂದ್ರೆ ಯಾವ ಕಾರ್ಪೊರೇಷನ್ ಮಾಡಕ್ ಸಾಧ್ಯವಿಲ್ಲ. ನೋಡಿ, 148 ಕೋಟಿ ಜನ ಇರುವಂತಹ ದೇಶದಲ್ಲಿ ಒಬ್ಬ 1 ಕೆಜಿ ತ್ಯಾಜ್ಯವನ್ನು ಉತ್ಪಾದನೆ ಮಾಡಿದರೆ ಎಷ್ಟು ಕೆಜಿ ತ್ಯಾಜ್ಯವನ್ನ ಎಲ್ಲಿ ಅದನ್ನು ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ನಾವು ಮಾಡಲೇಬೇಕಾದ ಒಂದು ಪಂಚಸೂತ್ರಗಳಿದೆ. ನಿಮಗೆ ಗೊತ್ತಿರೋ ಮನೆಗಳು, ಮಾರ್ಕೆಟ್ಗಳು, ಮಾಲ್ಗಳು ತ್ಯಾಜ್ಯ ಸೃಷ್ಟಿ ಮಾಡುವಂತಹ ಕೇಂದ್ರಗಳು. ಒಂದು ಹಬ್ಬ ಬಂತು ಅಂದರೆ ಮಾರ್ಕೆಟ್ಗಳಲ್ಲಿ ಅಪಾರ ಪ್ರಮಾಣದ ತ್ಯಾಜ್ಯ ಸೃಷ್ಟಿಯಾಗುತ್ತೆ, ಮನೆಗಳಲ್ಲೂ ಸಹ ಅಷ್ಟೇ. ಈ ತ್ಯಾಜ್ಯ ನಿರ್ವಹಣೆಗೆ ನಾವು ಮಾಡಲೇಬೇಕಾದಂತಹ ಪಂಚಸೂತ್ರಗಳಿದ್ದಾವೆ. ಒಂದು, ಹಸಿ ಒಣ ಕಸದ ವಿಂಗಡಣೆ. ಅದು ಎಲ್ಲಿ ಕಸ ಉತ್ಪತ್ತಿ ಆಗುತ್ತೆ ಅಲ್ಲೇ ಮಾಡಬೇಕು, ಅದನ್ನು ಇನ್ಸಿಟಿವ್ ಸೆಗ್ರಿಗೇಷನ್ ಅಂತ ಹೇಳ್ತಾರೆ. ಒಟ್ಟಿಗೆ ಒಂದ್ ಕಡೆ ಹಾಕಿ ಯಾರು ತಗೊಂಡು ಅದನ್ನು ಮಾಡೋದಲ್ಲ, ಮಾಡೋದು ಸಾಧ್ಯವೂ ಇಲ್ಲ, ಮತ್ತೆ ಅನೈಮಲ್ಯವೂ ಉಂಟಾಗುತ್ತೆ, ಮತ್ತೆ ಕೈಗಳಿಗೆ ಅವರಿಗೆ ಪೆಟ್ಟುಗಳು ಸಹ ಆಗ್ಬಹುದು. ಹೀಗಾಗಿ ಮನೆಯಲ್ಲೇ ಹಸಿ ಮತ್ತು ಒಣ ಕಸದ ವಿಲೇವಾರಿ ಮಾಡುವಂತದ್ದು, ಎಲ್ಲೆಲ್ಲೋ ಎಸೆಯದೆ ಇರುವಂತಹದ್ದು, ಪ್ಲಾಸ್ಟಿಕ್ ಬಳಕೆ ಬಹಳ ಕಡಿಮೆ ಮಾಡೋದು, ರಸ್ತೆಗಳಲ್ಲಿ ಬೀದಿಗಳಲ್ಲಿ ಉಗುಳು, ಅದಂಕ ಈ ಗುಟ್ಕಾ ಅಭ್ಯಾಸ ಇರೋದ್ರಿಂದ ಕಂಡು ಕಂಡಲ್ಲಿ ಉಗುಳುವಂತಹ ಪ್ರವೃತ್ತಿ ಬಹಳ ಜಾಸ್ತಿ ಆಗ್ತಾ ಇದೆ. ಮತ್ತೆ ಆಟೋ ಟಿಪ್ಪರ್ಗಳು ಬಂದಾಗ ಅವುಗಳಿಗೆ ಅದನ್ನು ಕೊಡುವಂತಹದ್ದು, ಪ್ರತಿದಿನ ಅದನ್ನು ಕಲೆಕ್ಟ್ ಮಾಡ್ತಾರೆ, ಹೊರಗಡೆ ಇಟ್ಟಿರಬೇಕು ಅದನ್ನ. ಮತ್ತೆ ಈ ಕಸಗಳನ್ನ ರಾತ್ರಿ ಅಪಾರ್ಟ್ಮೆಂಟ್ಗಳಲ್ಲಿ ಹೊರಗಡೆ ಇಡುವಂತಹ ಅಭ್ಯಾಸ ಬಹಳ ತಪ್ಪು. ತುಂಬಾ ಇಲಿಗಳು ಹೆಗ್ಗಣಗಳು ಓಡಾಡುವಂತಹ ಜಾಗ,
1: ನಾಯಿಗಳು
0: ಮೇಲತ್ತು ಬಂದು ಅದನ್ನು ಕಿತು ರಂಪ ಮಾಡೋದ್ರಿಂದ ಅದು ಬಂದಾಗ ಕೊಡುವಂತಹದ್ದು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ, ಅಪಾರ್ಟ್ಮೆಂಟ್ ನ ಸೊಸೈಟಿಗಳು ಪ್ರತಿಯೊಬ್ಬರ ಮನೆಗೂ ಸಹ 2 ಡಸ್ಟ್ಬಿನ್ ಗಳನ್ನು ಕೊಟ್ಟಿರ್ತಾರೆ ಟ್ರಯಲ್ ಗಳನ್ನ ಹಾಕ್ಲಿಕ್ಕೆ. ನನಗೆ ಗೊತ್ತಿರೋ ಬಹಳಷ್ಟು ಜನ ಅದನ್ನು ಉಪಯೋಗಿಸೋದಿಲ್ಲ. 2 ಕೊಟ್ಟಿರುವಂತಹ ಡಸ್ಟ್ಬಿನ್ ಗಳು ಅಥವಾ ಬಕೆಟ್ ಗಳನ್ನ ಒಂದು ಟಾಯ್ಲೆಟ್ ಗೆ ಇನ್ನೊಂದು ಬಾತ್ರೂಮ್ ಅಲ್ಲಿ ಇಟ್ಕೋತಾರೆ. ಇವರು ಇಡುವುದು ಯಥಾ ಪ್ರಕಾರ ಅಂಗಡಿಯಿಂದ ತರುವಂತಹ ಪೇಪರ್ ಪ್ಯಾಕೆಟ್ ಗಳಲ್ಲಿ ತಂದಿಡುವಂತದ್ದು, ಪ್ಲಾಸ್ಟಿಕ್ ಅಲ್ಲಿ ತಂದಿಡುವಂತದ್ದು, ಅದು ಅಲ್ಲಿ ನೀರನ್ನ ಬಸಿಯುವಂತದ್ದು, ಇದು ನಗರದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಆಗುವಂತದ್ದು.
1: ಆಗ್ಲೇ ಹೇಳಿದಿರ್ತಾವ್ ನಾಗರಿಕ ಪ್ರಜ್ಞೆ ಇಲ್ಲ,
0: ನಾಗರಿಕ ಪ್ರಜ್ಞೆ ಇಲ್ಲ,
1: ನಾಗರಿಕ ಕರ್ತವ್ಯ ಎಲ್ಲಿ, ಆ ಸಿವಿಕ್ ಸೆನ್ಸ್.
0: ಇಲ್ಲಿ ನಂಗೆ ಇನ್ನೊಂದು ಏನ್ ನಾಪಕ ಬರುತ್ತೆ ಅಂತ ಹೇಳಿದ್ರೆ, ಗಡಿಯಾರ ಕೊಡಬಹುದು, ಎಲ್ರಿಗೂ ಗಡಿಯಾರ ಡೆಲಿವರಿ ಮಾಡಬಹುದು, ಸಮಯ ಪ್ರಜ್ಞೆ ಕೊಡೋಕ್ಕಾಗಲ್ಲ. ಗಡಿಯಾರ ಕೊಡೋದು ನಮ್ಮ ಕೈಲಿದೆ, ಸಮಯ ಪ್ರಜ್ಞೆ ಕಾಪಾಡ್ಕೊಳ್ಳೋದು ಅವ್ರ ಕೈಲಿದೆ. ಹೀಗಾಗಿ ಇಲ್ಲಿ ಎರಡೂ ಒಂದು, ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದಿರುವೆ, ಒಂದು ಸಾಂಸ್ಕೃತಿಕ ಆಯಾಮ ಹೊಂದಿದೆ ಇದಕ್ಕೆ, ಇನ್ನೊಂದು ಎಂಜಿನಿಯರಿಂಗ್ ಆಯಾಮ ಹೊಂದಿದೆ. ನಗರಪಾಲಿಕೆ ಅದು ಮಾಡುವಂತಹ ರಸ್ತೆಗಳು, ಅದು ಮಾಡುವಂತಹ ಚರಂಡಿ ವ್ಯವಸ್ಥೆ, ಅವರು ಕೊಡಬೇಕಾಗಿರುವಂತಹ ಡಸ್ಟ್ಬಿನ್ ಗಳು, ಡಸ್ಟ್ಬಿನ್ ಗಳನ್ನ ಹುಡುಕಿಕೊಂಡು ಹೋಗುವ ಬದಲು ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಡಸ್ಟ್ಬಿನ್ ಇದ್ರೆ ತಗೊಂಡು ಅಲ್ಲೇ ಹಾಕ್ತಾರೆ. ಡಸ್ಟ್ಬಿನ್ ಹುಡ್ಕೊಂಡು ಹೋಗೋದೇ ಒಂದು ಕೆಲಸ ಆಗೋಗುತ್ತೆ. ಹೀಗಾಗ್ಬಿಟ್ಟು ಸಮಯಕ್ಕೆ ಸರಿಯಾಗಿ ಕಲ್ಪಿತ ಸಮಯದಲ್ಲಿ ಬಂದದನ್ನ ಕಲೆಕ್ಟ್ ಮಾಡುವಂತದ್ದು. ಎಲ್ಲರೂ ಸಹ ಧಾವಂತದ ಜೀವನ
1: ನಿಜ
0: ಅಲ್ಲಿಟ್ಟು ಹೋಗ್ಬಿಡ್ತಾರೆ. ಒಂಬತ್ತುವರೆ ಗಂಟೆಗೆ ಕಲೆ ವಿಲೇವಾರಿ, ಒಂಬತ್ತುವರೆ ಗಂಟೆಗೆ ಆ ಟಿಪ್ಪರ್ ಬಂದ್ರೆ ಅದನ್ನ ವಿಲೇವಾರಿ ಮಾಡೋದು ಸುಲಭ ಆಗುತ್ತೆ.
1: ಹಾಗಾದ್ರೆ ಸ್ವಚ್ಛತಾ ಮೇ ಸಹಭಾಗ್ ಅನ್ನುವಂಥದ್ದು ಬಹಳ ಮುಖ್ಯ.
0: ಈ ವರ್ಷದ ಘೋಷವಾಕ್ಯ ಅದೇ, ಈ ವರ್ಷ ಅದೊಂದು ನೀವು ಹೇಳಿದಾಗೆ ಭಾಗಿದಾರಿಕೆ ಆಗುವಂತದ್ದು. ಮತ್ತೆ ಯಾರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೌರ ಕಾರ್ಮಿಕರು ಇರ್ತಾರಲ್ಲ, ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಹ ಈ ಸಲ ಮಾಡಬೇಕು. ಮತ್ತೆ ಯುವಜನರನ್ನ ಹೆಚ್ಚಾಗಿ ಇದರೊಳಗೆ ನಾವು ಮಾಡಬೇಕು, ಯಾಕಂದ್ರೆ ದೇ ಆರ್ ದಿ ಚೇಂಜ್ ಏಜೆಂಟ್ಸ್, ಸ್ವಲ್ಪ ಬದಲಾವಣೆಗೆ ಹೊಂದ್ಕೊಳ್ತಾರೆ ಅವರು. ಅದನ್ನ ಮಾಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಆಶಯವಾಗಿದೆ. ಮತ್ತೆ ಈ ಸಲದ ಸ್ವಚ್ಛ ಭಾರತದ ಘೋಷವಾಕ್ಯ ಸಹ ಅದೇ ಆಗಿದೆ.
1: ಎಸ್, ಸ್ವಚ್ಛತಾ ಮೇ ಸಹಭಾಗ್, ಸ್ವಚ್ಛ ಭಾರತ್ ವಿಕಸಿತ ಭಾರತ್ ಈ ವರ್ಷದ ಘೋಷವಾಕ್ಯ. ತಾವು ಹೇಳಿದಾಗೆ ಸ್ವಚ್ಛತಾ ಕಾರ್ಮಿಕರು ಬರೀ ಕಾರ್ಮಿಕರಲ್ಲ, ಅವರು ಸ್ವಚ್ಛತಾ ರಾಯಭಾರಿಗಳು. ಸ್ವತಃ 2019 ಒಂದು ಘಟನೆ ನೆನಪಾಗ್ಬೋದು ತಮಗೆ. ಮಾನ್ಯ ಪ್ರಧಾನಮಂತ್ರಿಗಳು ಆ ಪೌರ ಕಾರ್ಮಿಕರ ಪಾದವನ್ನ ತೊಳೆದು ಒಂದು ರೀತಿ ಖುಷಿ ಪಡ್ತಾರೆ, ಅಂದ್ರೆ ಆ ಗೌರವ ಕೊಡ್ತಾರೆ, ಅವರಿಗೆ ಗೌರವ ಸಲ್ಲಿಸ್ತಾರೆ. ಆ ಕೆಲಸನ ಈ ಸ್ವಚ್ಛತಾ ಈ ಸೇವಾದಲ್ಲಿ ನಾಗರಿಕರು, ಅಥವಾ ತಾವು ಹೇಳಿದಾಗೆ ಸಜ್ಜನ ನಾಗರಿಕ ಪ್ರಜ್ಞೆ ಉಳ್ಳಂತ ನಾಗರಿಕರು ಮಾಡಬೇಕು ಅಂತ ಟೀಮ್ ಹೇಳ್ತಾ ಇದೆ.
0: ಇಲ್ಲ, ಆಕಾಶವಾಣಿಯಲ್ಲೂ ಸಹ ನಾವು ಬೆಳಗ್ಗೆ ನೋಡಿದಾಗ ಒಂದಿಷ್ಟು ಮೆಸೇಜ್ಗಳು ಬರ್ತವೆ. ನೀರ್ ಚೆಲ್ಲುವಂತದ್ದು, ಚೆಲ್ಲಬೇಡಂತ ತಾಯಿ ಹೇಳುವಂತದ್ದು, ಅಮ್ಮ ಕಸ ತಗೊಂಡ್ರೆ ಬಿಸಾಡು ಅನ್ನುವಂಥದ್ದು, ಬಿಸಾಡಕ್ಕೆ ಅವರು ಸಹ ಮನುಷ್ಯರು ಬಿಸಾಡುದಲ್ಲ, ಅವ್ರ ಕೈ ಕೊಡಬೇಕು ಅಂತ ತಾಯಿ ಮಗಳಿಗೆ ಹೇಳುವಂತದ್ದು, ಇವೆಲ್ಲವೇ ನಮ್ಮ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇರುವಂತಹ ಕೆಲವು ಪ್ರಯತ್ನಗಳು. ವರ್ತನೆ ಬಹಳ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಅಂದ್ರೆ ಮನುಷ್ಯನ ವರ್ತನೆಯನ್ನು ಬದಲಾವಣೆ ಮಾಡುವಂತದ್ದು. ಇಲ್ಲಿ ನಮ್ಮಲ್ಲಿ ಹೇಳಿದಲ್ಲ, ಒಟ್ಟು 50% ಅಲ್ಲಿ ನಮ್ಮ ನಾಗರಿಕ ಪ್ರಜ್ಞೆ ಇಲ್ದಿರುವಂತದ್ದು 50% ಸಮಸ್ಯೆ ಆದ್ರೆ, ಇನ್ನು 50% ಇದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗೆ ಸಂಬಂಧಪಟ್ಟ ಸಮಸ್ಯೆ ಆಗುತ್ತೆ. ಅಟ್ ಲೀಸ್ಟ್ ಆ 50% ಸರಿಯಾದ್ರೆ ಬಹಳಷ್ಟು ಸ್ವಾಸ್ಥ್ಯದ ಅನೈರ್ಮಲ್ಯದ ಸಮಸ್ಯೆಗಳು ಬಹಳ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ.
1: ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಕಾಶಿಗೆ ಹೋದಾಗ, ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ, ಅಥವಾ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ನಡ್ಕೊಂಡಂತ ಕೊಟ್ಟಂತ ಸಂದೇಶ. ಇವತ್ತು ಅನೇಕ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನ ಸಮಾವೇಶಗಳನ್ನ ನೋಡ್ತೀವಿ, ಗಾಂಧಿ ಇಲ್ಲಿ ಎಷ್ಟು ಪ್ರಸ್ತುತ ಆಗ್ತದೆ ಸರ್. ಇಲ್ಲಿ ಉತ್ಪತ್ತಿ ಆಗುವಂತ ತ್ಯಾಜ್ಯ ಕ್ವಿಂಟಾಲ್ ಗಟ್ಟಲೆ ನಮ್ಗೆ ಕಂಡು ಬರುತ್ತೆ. ಅದನ್ನು ವಿಲೇವಾರಿ ಮಾಡೋದು ಅಥವಾ ಅದನ್ನು ಸಂಗ್ರಹ ಮಾಡೋದು ಒಂದು ದೊಡ್ಡ ಸಮಸ್ಯೆನೇ. ಹಾಗಾಗಿ ಈ ಸಮಾವೇಶಗಳು, ಕಾರ್ಯಕ್ರಮಗಳು, ಸಮಾರಂಭಗಳು ಮಾಡೋರ ಜವಾಬ್ದಾರಿ ಏನು?
0: ಇಲ್ಲ, ಪ್ರಮುಖ ಜವಾಬ್ದಾರಿ ಇದೆ ಅವರದ್ದು. ಅವ್ರು ಹೇಗೆ ವಿತರಣೆ ಮಾಡ್ತಾರೆ, ವಿತರಣೆ ಮಾಡಿದ್ದನ್ನ ಒಂದ್ ಕಡೆ ಶೇಖರಿಸಿ ಅದನ್ನ ಕಸದ ವಿಲೇವಾರಿ ಮಾಡಿ ಅದನ್ನ ಯಾವ ಸೂಕ್ತ ಪ್ರಾಧಿಕಾರ ಇದೆ ಅದಕ್ಕೆ ತಲುಪಿಸುವಂತ ವ್ಯವಸ್ಥೆನೂ ಅವರೇ ಮಾಡ್ಬೇಕಾಗ.
1: ಸ್ವಯಂ ಸೇವಕರು ಅನ್ನೋ ಪದ ಬಳಸಿದ್ರಿ, ಅದಕ್ಕಾಗಿ ಒಂದು ಟೀಮ್ ಬೇಕು.
0: ಟೀಮ್ ಬೇಕಾಗುತ್ತೆ, ಎಲ್ಲಾದ್ರೂ ಒಂದು ಸಂಸ್ಕೃತಿ ಇಟ್ಕೋಬೇಕಾಗುತ್ತೆ. ಮತ್ತೆ ಯಾರು ತ್ಯಾಜ್ಯ ಸೃಷ್ಟಿ ಮಾಡ್ತಾರೆ ಅದನ್ನು ವಿಲೇವಾರಿ ಮಾಡೋದು ಅವರದ್ದೇ ಹೊಣೆ ಆಗುತ್ತೆ. ನಾ ಮಾಡಿದ ತ್ಯಾಜ್ಯವನ್ನ ಇನ್ನೊಬ್ಬರು ತಗೊಂಡೋಗಿ ವಿಲೇವಾರಿ ಮಾಡುವಂತದಿಲ್ಲ, ಅದೊಂದು ಅಪರಾಧಿ ಮನೋಭಾವ. ಅದು
1: ನನ್ನ ಕಸವನ್ನ ಇನ್ನೊಬ್ರು
0: ಹೇಗೆ ಅಂತ
1: ಅನ್ಸ್ಕೊಂಡು ಹೋಗ್ಬೇಕು, ಅದನ್ನು ವಿಲೇವಾರಿ ಮಾಡಬೇಕು.
0: ನಾನು ಮಾಡದೇ ಇರುವಂತ ಕೆಲಸವನ್ನ ಇನ್ನೊಬ್ಬರದ ನಿರೀಕ್ಷೆ ಮಾಡಬಾರ್ದು ನಾನು. ಹೀಗಾಗಿ ನಮ್ಮ ನಮ್ಮ ತ್ಯಾಜ್ಯವನ್ನ ನಾವೇ ಕಡಿಮೆ ಮಾಡ್ಕೋಬಹುದು. ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಕಾಂಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ. ಇವೆಲ್ಲವೇ ನಿಮ್ಗೆ ಗೊತ್ತಿನಂಗೆ ನಮ್ಮ ಲೈಫ್ ಸ್ಟೈಲ್ ಗೆ ಸಂಬಂಧಪಟ್ಟ ಸಮಸ್ಯೆಗಳಿವೆಲ್ಲವೇ. ನಮಗೆ ಬಹಳಷ್ಟು ಕೊಳ್ಳು ಬಾಗತನದಿಂದ ಅಗತ್ಯ ಇಲ್ಲದೆ ಇರುವಂತಹ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಮಾಲ್ದಿಟ್ಕೋತೀವಿ, ಮತ್ತೆ ಅದ್ರ ವಿಲೇವಾರಿಗೆ ನಮಗೆ ಮಾರ್ಗ ಗೊತ್ತಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡ್ರೆ
1: ಗಮನನೂ
0: ಹೋಗೋದಿಲ್ಲ. ಪ್ರತಿಯೊಬ್ಬರ ಮನೆಯೂ ಸಹ ಒಂಥರ ಡಂಜನ್ ಆದಂಗಾಗಿರುತ್ತೆ. ಕೇವಲ ಯಾರು ನಗರವನ್ನ ಸ್ವಚ್ಛ ಮಾಡಿ ಇಟ್ಕೊಳಕ್ ಮನಸ್ಸು ಮಾಡೋದಿಲ್ವೋ ಅವ್ರ ಮನೆಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳೋದಿಲ್ಲ. ಅವರು ಹಳೆಯ
1: ಸಾಮಾನುಗಳು ನೆನಪಾಯ್ತು ಸರ್. ಬಹುಶಃ ಮಹಾತ್ಮ ಗಾಂಧೀಜಿಯವರು ಏನು ಪ್ರಾಯೋಗಿಕವಾಗಿ ಅಥವಾ ಮನಸ್ಸಿನಿಂದ ಸ್ವಚ್ಛತೆ ಮತ್ತು ಸ್ವಾತಂತ್ರ್ಯ ಎರಡನ್ನೂ ಸಮಾನವಾಗಿ ನೋಡಿದಂಥವ್ರು ಅವರು. ಅಲ್ಲಿ ಮನೋಭಾವ ಬದಲಾಗೋದಿಕ್ಕೆ ಬೇಕಿರತಕ್ಕಂಥ ಭೂಮಿಕೆಯನ್ನು ನಾವು ಸೃಷ್ಟಿ ಮಾಡಬೇಕು. ಅಂತರಂಗ ಶುದ್ಧಿ ಇಲ್ಲ ಅಂದ್ರೆ ಬಹಿರಂಗನೂ ಶುದ್ಧಿ ಇರೋದಿಲ್ಲ. ಈ ಮಾನಸಿಕವಾದಂಥ ಮನೋಬಲವನ್ನ ಸರಿ ಮಾಡೋದು ಹೇಗೆ ಸರ್?
0: ನನಗೆ ಒಂದು ಮತ್ತೊಂದು ನಮ್ಮ ಕರ್ನಾಟಕದ ಒಂದು ಘಟನೆ ನಮಗೆ ಬರುತ್ತೆ. 1988 ಕಾಣುತ್ತೆ. ರಾಮಕೃಷ್ಣ ಹೆಗಡೆ ಇವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅಸೆಂಬ್ಲಿಯಿಂದ ಒಂದು ಪ್ರಶ್ನೆ ಬರುತ್ತೆ. ಒಂದಿಷ್ಟು ಜನ ಸದಸ್ಯರು ಹೇಳ್ತಾರೆ, ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಪ್ಯೂನ್ಗಳಿಲ್ಲ, ಪ್ಯೂನ್ಗಳನ್ನ ತೆಗೆದಾಕ್ಬಿಟ್ಟಿದ್ದೀರಿ, ರಿಟೈರ್ ಆದ ಜಾಗಕ್ಕೆ ಹೊಸ ಪ್ಯೂನ್ಗಳನ್ನ ಕೊಟ್ಟಿಲ್ಲ ನೀವು, ಯಾಕೆ ಹೀಗೆ ಅಂತ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾರೆ, ಇದು ಒಂದು ಶಿಕ್ಷಣದ ವಿಧಾನ. ಇದು ರಾಮಕೃಷ್ಣ ಹೆಗಡೆಯವರು ಮತ್ತೆ ಸಿದ್ದಮುನಿ ಕೃಷ್ಣಶರ್ಮರು, ಶಾಮಣ್ಣವರು ಮೂರು ಜನ ವಾರ್ಧಾದಲ್ಲಿ ಗಾಂಧಿ ಆಶ್ರಮದಲ್ಲಿ ಇದ್ದವರು. ಅವರು ಅವರಲ್ಲಿ ಶೌಚವನ್ನು ತೊಳೆದವರು. ಅವ್ರು ಹೇಳ್ತಾರೆ, ಶಿಕ್ಷಣ ಸ್ವಚ್ಛತೆ ಶಿಕ್ಷಣ ಶಾಲೆಯಿಂದ ಶುರು ಆಗಬೇಕು. ಮಕ್ಕಳ ಕೆಲಸವನ್ನು ಇನ್ಯಾರು ಮಾಡೋದಲ್ಲ. ಹಾಗಾಗಿ ಮಕ್ಕಳು ಶಾಲೆಯ ಸ್ವಚ್ಛತೆಯನ್ನು ಮಾಡ್ಕೊಳ್ಳುವಂಥದ್ದು, ತರಗತಿಯನ್ನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಬಿದ್ದಿರೋದನ್ನು ತೆಗೆದು ಹೊರಗಡೆ ಹಾಕುವಂಥದ್ದು, ಎಲ್ಲದನ್ನು ಒಂದೇ ಕಡೆಗೆ ಅದನ್ನು ತ್ಯಾಜ್ಯವನ್ನು ಹಾಕುವಂಥದ್ದು, ಶಾಲೆಯ ಕಾಂಪೋಸ್ಟ್ ಅನ್ನು ಮಾಡುವಂಥದ್ದು, ಮಕ್ಕಳಿಗೆ ಅಲ್ಲಿಂದ ಇದನ್ನು ಕಲಿಸಿದ್ರೆ ಮುಂದೆ ಅವರು ಒಳ್ಳೆ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ವೇ ಆಫ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು, ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಅಂತೆಲ್ಲ ಮಾಡ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ವಿ ಹೊರತು ಇದರಲ್ಲಿ ದುಡ್ಡು ಓಡಿಸೋ ಅಂತದ್ದು ಯಾವುದೂ ಇಲ್ಲ. ಇದು ಇದು ಕಲಿಕೆಯ ಒಂದು ವಿಧಾನ.
1: ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆಯಲ್ಲ ಸರ್, ಮಕ್ಕಳ ಕೈಯಲ್ಲಿ ಆತರದ ಶ್ರಮಾಧಾರಿತ ಕೆಲಸಗಳನ್ನ ಮಾಡಿಸೋದನ್ನ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ನೋಡೋ

0: ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಸರ್.
1: ಹಕ್ಕುಗಳ ಚಲಾವಣೆಗೂ ಮಿತಿ ಇದೆ, ಇದು ಕಲಿಕೆ, ಇದು ಕಲಿಕೆ. ಆದ್ದರಿಂದ ಇಲ್ಲಿ ಹಕ್ಕುಗಳ ವಿಚಾರ ಬರುವುದಿಲ್ಲ, ಇಲ್ಲಿ ಒಂದು ಕಲಿಕಾ ವಿಧಾನ,
0: ಕರ್ತವ್ಯನೇ,
1: ಕರ್ತವ್ಯನೇ ಕಲಿಕಾ ವಿಧಾನ ಇದು. ಹೇಗಾಗ್ಬಿಟ್ಟು ಕಲೀಲಿಕ್ಕೆ ಒಬ್ಬರಲ್ಲೊಬ್ಬರು ಒಂದಲ್ಲ ಒಂದು ರೀತಿ ತನ್ನ ದೈಹಿಕ ಶ್ರಮನ ಹಾಕ್ಲೇಬೇಕಾಗುತ್ತೆ ಕಲಿಕೆನಲ್ಲಿ.
0: ಹಾಗಾಗಿ ಆ ಮಕ್ಕಳ ವಯಸ್ಸಿನಲ್ಲಿ ಈ ತರದ ಒಂದು ಜಾಗೃತಿ ಮೂಡಿಸುವಂತದ್ದು ಅನಿವಾರ್ಯ ಇದೆ. ಅದನ್ನ ಹಕ್ಕುಗಳ ರೂಪದಲ್ಲಿ ನೋಡೋದ್ರ ಬದಲು ನಾಳಿನ ಭಾರತ ಸ್ವಚ್ಛವಾಗಿರಬೇಕು, ಅಂದವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಅದು ಮುಖ್ಯ ಆಗುತ್ತೆ.
1: ಅಂತಿಮವಾಗಿ ನಾಗರಿಕರು ದೂರು ನೀಡಕ್ ಮುಂಚೆ ತ್ಯಾಜ್ಯ ನಿರ್ವಹಣೆ ನಿಯಮ ಪಾಲಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿದಂಗೆ. ಅದಕ್ಕೆ ಹೇಳ್ತಾರೆ ಕಂಪ್ಲೈ ಬಿಫೋರ್ ಕಂಪ್ಲೈನ್ ಅಂತ. ಕಂಪ್ಲೈ ವಿತ್ ದ ರಿಕ್ವೈರ್ಮೆಂಟ್ ಆಫ್ ಸೆಗ್ರಿಗೇಷನ್ ದೆನ್ ಕಂಪ್ಲೈನ್. ಇವರು ಮೊದಲು ಕಂಪ್ಲೈನ್ ಮಾಡ್ತಾರೆ, ನಾವು ಮಾಡಬೇಕಾದ ಕೆಲಸವನ್ನು ಮಾಡ್ದೇನೆ, ಅದರ ಬಗ್ಗೆ ದೂರುದು ಯಾವುದೇ ಒಂದು ಪಾಲಿಕೆಗೆ ಹೊರಲಾರದ ಹೊರೆ ಆಗುತ್ತೆ. ಹೀಗಾಗಿ ಮೊದಲು ಸ್ವಚ್ಛತೆ ನೀಡಿದಂಗೆ ಅಂತರಂಗ ಬಹಿರಂಗ ಶುದ್ಧಿ ಅನ್ನೋದನ್ನ ಬಸವಣ್ಣವರೇ ಹೇಳ್ಬಿಟ್ರವ, ಎರಡು ಸಹ ಶುದ್ಧವಾಗಿರ್ಬೇಕು ಅಂತ. ಹೀಗಾಗಿ ಪರಿಸರವನ್ನ ಶುದ್ಧವಾಗಿಟ್ಕೊಳ್ಳುವಂತದ್ದು ನಮ್ಮೆಲ್ಲರ ಹೊಣೆ. ನಮ್ಮ ಆರೋಗ್ಯದ
0: ಅಶುದ್ಧತೆನೂ ಕೂಡ ಇವತ್ತಿನ ತ್ಯಾಜ್ಯದ ಒಂದು ಏನು ಪರ್ವತಗಳು ನೋಡ್ತೀವಲ್ಲ ಅದಕ್ಕೆ ಕಾರಣ ಅಂತಿರೋದು.
1: ಇಲ್ಲ ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಸ್ಲಮ್ಸ್ ಆರ್ ಫಸ್ಟ್ ಕ್ರಿಯೇಟೆಡ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ ಅಂತ. ಸ್ಲಮ್ಗಳಲ್ಲಿ ಇರಲ್ಲ, ನಮ್ಮ ಮನಸ್ಸು ಸ್ಲಮ್ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಸ್ಲಮ್ ಕ್ರಿಯೇಟ್ ಮಾಡಿದಾಗ ನಾವು ರಸ್ತೆ ಮೇಲೆ ಸ್ಲಮ್ ಕ್ರಿಯೇಟ್ ಮಾಡ್ತೇವೆ. ರಸ್ತೆಯಲ್ಲಿ ಉಗುಳಿರಲ್ಲ, ನಮ್ಮ ಮನಸ್ಸಲ್ಲಿ ಉಗುಳು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ತಾರೆ ಸ್ಲಮ್. ಅವಾಗ ರಸ್ತೆ ಮೇಲೆ ಉಗುಳ್ತೀವಿ. ಮೋದಿಯವರು ಒಂದ್ ಕಡೆ ಹೇಳ್ತಾರೆ, ಒಂದೇ ಮಾತರಂ ಅಂತ ಹೇಳ್ತೀರಾ ನೀವು, ಸುಜಲಾಂ ಸುಫಲಾಂ ಅಂತೀರಾ. ರಸ್ತೆ ಮೇಲೆ ಉಗುಳುವಂತವ್ರಿಗೆ ಅದನ್ನ ಹೇಳೋ ಹಕ್ಕಿಲ್ಲಿದೆ ನಿಮಗೆ.
0: ಹೌದು,
1: ನೀವು ಭಾರತ ಮಾತೆ ಮೇಲೆ ಉಗುಳ್ತಾ ಇದ್ದೀರಿ. ನೀವು ರಸ್ತೆಯಲ್ಲಿ ಉಗುಳ್ತಿದ್ದೀರಿ, ಭಾರತದ ಮೇಲೆ ಉಗುಳ್ತಿದ್ದೀರಿ ನೀವು. ಒಂದೇ ಮಾತ್ರ ಹೇಳುವಂತ ಹಕ್ಕು ಯಾರಿಗಾರು ಇದ್ರೆ ಭಾರತವನ್ನು ಕ್ಲೀನ್ ಮಾಡುವ ಪೌರ ಕಾರ್ಮಿಕರಿಗೆ ಮಾತ್ರ ಅಂತ. ಎಂತ ಮನೋಹರವಾದ ಮಾತುಗಳು.
0: ನಿಜ,
1: ನುಡಿ ಬೇರೆ ನಡೆ ಬೇರೆ ಆದಾಗ ಈ ಸಮಸ್ಯೆಗಳು ಉದ್ಭವಿಸುತ್ತೆ.
0: ನಿಜ ಸರ್. ಅದಕ್ಕಾಗಿನೇ 2026 ಏಪ್ರಿಲ್ 1 ಹೊಸ ಘನತ್ಯಾಜ್ಯ ವಿಲೇವಾರಿ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಅವರ ಪ್ರಕಾರ ಅದನ್ನ ಸೂಪರ್ವಿಷನ್ ಮಾಡುವಂತ ಜವಾಬ್ದಾರಿನ ಸುಪ್ರೀಂ ಕೋರ್ಟ್ ಸ್ವತಃ ತಗೊಂಡಿದೆ. ಘನ ನ್ಯಾಯಾಲಯ ಮುಂದೆ ಬಂದು ಭಾರತದ ಸ್ವಚ್ಛತೆಗೆ ಅಂದಕ್ಕೆ ಇನ್ನಷ್ಟು ಮೆರುಗನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರ ಅನೇಕ ಕಾನೂನುಗಳನ್ನು ತಂದಿದ್ದಾರೆ. ಅದಕ್ಕೆ ಪೆನಾಲ್ಟಿ ಹಾಕುವಂತದ್ದು ಇದೆ. ನೀವು ಹೇಳಿದ್ರಾಗ್ಲೇ ಏನು ಮಾರುಕಟ್ಟೆಗಳು, ಮಾಲ್ಗಳು, ಕಂಪನಿಗಳು, ಫ್ಯಾಕ್ಟರಿಗಳು, ಇವುಗಳಿಗೆ ವಿಶೇಷವಾದಂತ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಥೇಚ್ಛವಾದಂತ ತ್ಯಾಜ್ಯ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತ. ಸೊ ಹಾಗಾಗಿ ಭಾರತದ ನಾಳಿನ ಭಾರತ, ವಿಕಸಿತ ಭಾರತ, ಅದು ಅಭಿವೃದ್ಧಿ ಹೊಂದಿದ ಭಾರತ, ಅಭಿವೃದ್ಧಿ ಹೊಂದಿದ ಭಾರತದ ಪರಿಕಲ್ಪನೆ ಸಾಕಾರ ಆಗ್ಬೇಕು. ನಿಮ್ಮ ಮಾತೇನ್ ಸರ್ ಇದಕ್ಕೆ ಸಂಬಂಧಪಟ್ಟಂತೆ?
1: ಇಲ್ಲ, ನಾನು ಹೇಳ್ತಲ್ಲ, ಇವೆಲ್ಲ ಪ್ರಗತಿಯ ಮುಂಚೂಣಿಯಲ್ಲಿರುವಂತ ನಮ್ಮ ಯುವಕರು. ಯಾರು ಇದನ್ನ ಕುರಿತು ನಾವು ವಯಸ್ಸಾದವರಿಗೆ ಹೇಳಿದರೆ ಅಲ್ಲಿ ಬದಲಾವಣೆ ತರಲು ಸಾಧ್ಯ ಆಗುದಿಲ್ಲ ನಮಗೆ.
0: ಅಥವಾ ತಡವಾಗ್ಬಹುದು.
1: ತಡವಾಗ್ಬಹುದು. ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಏನು ವಯಸ್ಸಾದವರು ಇವರನ್ನ ಗದ್ದೆಗೆ ಇಳಿಸಕ್ಕಾಗಲ್ಲ, ಯುದ್ಧ ಕಳಿಸಕ್ಕಾಗಲ್ಲ. ಬಟ್ ಯುವಕರು ಚೇಂಜ್ ಅನ್ನು ಒಪ್ಕೋತಾರೆ. ಮತ್ತೆ ಹೆಚ್ಚಾಗಿ ನಾವು ಏನು ವಯಸ್ಸಾದವರು ಇದೀವಿ, ಹಿಂದೆ ಇದ್ದಷ್ಟು ಕಾಲ ಮುಂದೆ ಇರುವುದಿಲ್ಲ. ನಾವು ಬಿಟ್ಟು ಹೋಗುವಂತ ಪ್ರಪಂಚ ಮೊದಲಿಗಿಂತಲೂ ಶುದ್ಧವಾಗಿಲ್ಲದೆ ಇದ್ರೂ ಹಾಳಾಗಬಾರ್ದು ಅನ್ನುವಂತ ಒಂದು ಕಲ್ಪನೆ ನಮ್ಮಲ್ಲಿದ್ದರೆ ಸಾಕು. ಮತ್ತೆ ಮುಂದೆ ಇದರ ವಾರಸದಾರರು ನಮ್ಮ ಯುವಜನರು ಮತ್ತು ಮಕ್ಕಳು. ಅವರಿಗೆ ಒಂದು ಕ್ಷೇಮವಾದ ಸ್ವಚ್ಛವಾದ ಭಾರತವನ್ನು ಬಿಟ್ಟು ಹೋಗುವಂತ ಹೊಣೆಗಾರಿಕೆ ನಮ್ಮೇಲೂ ಇದೆ, ಮಕ್ಕಳ ಮೇಲೂ ಇದೆ.
0: ಸ್ವಚ್ಛತೆ ಎನ್ನುವಂಥದ್ದು ಕೇವಲ ಯಾವುದೋ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಅಲ್ಲ, ಪೌರ ಕಾರ್ಮಿಕರದು ಅಲ್ಲ, ಪ್ರತಿಯೊಬ್ಬರದು. ಸರ್, ಈ ನಿಟ್ಟಿನಲ್ಲಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ತಮಗೆ. ಹಲವು ದಶಕಗಳ ಕಾಲ ವಿದ್ಯಾರ್ಥಿ ಯುವಜನರ ಜೊತೆ ತಾವಿದ್ದವರು, ಗಾಂಧಿ ತತ್ವಗಳನ್ನ ಅವರ ಎದೆಗೆ ತಲುಪಿಸುವಂತ ನಾಟಿಸುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದವರು, ಏನು ಫಲಶ್ರುತಿ ಏನು, ಮತ್ತೆ ಇವತ್ತು ಅವ್ರನ್ನ ಕಟ್ಟುವ ಇನ್ನೊಂದು ಹಂತದ ಕೆಲಸ ಆಗ್ಬೇಕು ಸರ್?
1: ಹೌದು, ಬಹಳಷ್ಟು ಬದಲಾವಣೆ ಆಗಿದೆ. ಅದರಲ್ಲೂ ಏನೇ ಮೀಡಿಯಾಗಳು ಬಂದೆ, ಸೋಷಿಯಲ್ ಮೀಡಿಯಾಗಳು, ಮತ್ತೆ ವಿದ್ಯಾರ್ಥಿಗಳ
0: ಆದ್ಯತೆಗಳು,
1: ಇಚ್ಛೆಗಳು, ಇವುಗಳು ಬಹಳಷ್ಟು ಬದಲಾವಣೆ ಆಗಿದೆ. ಜೀವನ ಕ್ರಮನೇ ಬದಲಾವಣೆ ಆಗೋಗಿದೆ. ನನಗೊಂದು ಅನ್ಸುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈಗಿನ ತಲೆಮಾರು ಏನಿದೆ, ನೀವು ಬೇಕಾದ್ರೆ ಜನ್ಜಿ ಅಂತಲೋ ಕರ್ಕೊಳ್ಳಿ, ಏನಾದ್ರು ಕರ್ಕೊಳ್ಳಿ, ಅವ್ರಿಗೆ ಅನುಭವ ದಾರಿದ್ರ್ಯ ಇದೆ, ಅನುಭವ ಇಲ್ಲ. ಯಾರೋ ಕಟ್ಟಿಸಿಕೊಟ್ಟ ಬದುಕನ್ನ ಇವರು ನಡೆಸ್ಕೊಂಡು ಹೋಗ್ತಾರೆ. ನಾವು ನೀವು ಬದುಕನ್ನು ಕಟ್ಕೊಂಡ್ವಿ, ಅವರಿಗೆ ಕಾಲೇಜ್ಗಳು ಕಟ್ಟಿಸ್ಕೊಡ್ತವೆ, ಅಥವಾ ಅವ್ರು ಕೆಲಸ ಮಾಡ್ತಾ ಸಾಫ್ಟ್ವೇರ್ ಕಂಪನಿಗಳು ಕಟ್ಟಿಸ್ಕೊಡ್ತವೆ. ಕಟ್ಟಿಸಿಕೊಟ್ಟಂತ ಬದುಕನ್ನ ಕಡಿಯು ಮಾಡ್ಕೊಂಡು ಹೋಗುದು, ನಾವೇ ಬದುಕನ್ನು ಕಟ್ಟಿಸಿಕೊಳ್ಳೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ನಮ್ಮ
0: ನೋವು, ಸವಾಲುಗಳು, ಸಂಕಷ್ಟಗಳು ಅಲ್ಲಿ ಕಾಣೋದಿಲ್ಲ,
1: ಅಲ್ಲಿ ಕಾಣೋದಿಲ್ಲ,
0: ಬೇರೆಯವರು ಕಟ್ಟಿಕೊಟ್ಟಿರೋ ಬದುಕಿನಲ್ಲಿ ಕಾಣೋದಿಲ್ಲ.
1: ಇದು ಅಪಾರ್ಟ್ಮೆಂಟ್ ಅಲ್ಲಿ ರೆಡಿ ಟು ಆಕ್ಯುಪೈ ಅಂತ ಹೋಗಿ ಸೇರ್ಕೋತೀವಿ, ಅದೇ ಮನೆಯನ್ನ ನೀವು ಕಟ್ಟಿ, ಬಾಗಿಲನ್ನ ಆ ಕಡೆ ಇಡೋದನ್ನ ಈ ಕಡೆ ಇಟ್ಟು, ಈ ಕಡೆ ಇಬ್ಬಿಡೋದನ್ನ ಆ ಕಡೆ ಇಟ್ಟು, ಮತ್ತೆ ಅದಕ್ಕೆ ಕ್ಯೂರ್ ಮಾಡುವಾಗ ನೀವೇನಿತ್ತು ನೀರು ಹಾಯಿಸಿ, ಎಲ್ಲೆಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು, ಬಚ್ಚಲ್ ಮನೆಯ ವಾಟರ್ ಸರಿಯಾಗಿದೆಯೋ ಇಲ್ಲೋ, ಇವೆಲ್ಲ ನೋಡಿದಾಗ ಆ ಮನೇಲಿ ವಾಸ ಮಾಡುವಾಗ ನಿಮಗಿರುವಂತ ತೃಪ್ತಿ,
0: ಹೌದು
1: ಯಾರೋ ಕಟ್ಟಿಕೊಟ್ಟ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ನಮ್ಮ ಅನುಭವ ಶೂನ್ಯತೆ, ಅನುಭವ ದಾರಿದ್ರ್ಯತೆ ಇಂದಿನ ಜನ್ಜಿಗಳಿಗೆ ಇರುವುದರಿಂದಲೇ ಎಲ್ಲೋ ದಿಕ್ಕುಪಾಲಾಗಿ ಅವ್ರು ಹೋಗ್ತಾ ಇದ್ದಾರೆ. ಯಾರು ಹೇಳಿದ್ರ ಹಾಗೆ, ಯಾವ ದಿಕ್ಕು ಬಂದ್ರೆ ಆ ದಿಕ್ಕು, ಗಾಳಿಗೆ ಸಿಕ್ಕ ತರಗೆಲೆ ಆಗೋಗ್ಬಿಟ್ಟಿದ್ದಾರೆ ಎಂದರೆ ಯುವಕರು.
0: ಕುವೆಂಪು ಅವರ ಮತ್ತೊಂದು ಮಾತು, ಮುಂದೊಂದು ಗುರಿ ಇತ್ತು, ಹಿಂದೊಬ್ಬ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ಪಡೆ, ಈಗ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿನೂ ಇಲ್ಲ, ಸಾಗುತ್ತಿರುವುದು ರಣಹೇಳಿಗಳ ಪಡೆ.
1: ಸತ್ಯದ ಮಾತು, ಎಷ್ಟೋ ವರ್ಷ ಕೆಳಗೆ ಹೇಳಿದ್ದು, ಇಂದನ ಯುವಕರನ್ನೇ ಕುರಿತು ಹೇಳಿದ್ರು ಅಂತ ಅನ್ಸುತ್ತೆ ನನಗೆ.
0: ನನ್ನೆಲ್ಲರ ಜವಾಬ್ದಾರಿ ಏನಾಗ್ಬೇಕು ಸರ್? ನೀವೊಬ್ಬ ಹಿರಿಯರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಗುರುಸ್ಕೊಂಡಂತವ್ರು, ತಾವು ಒಂದು ಕಿವಿ ಮಾತನ್ನು ಹೇಳುದಾದ್ರೆ, ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ, ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ, ಜೊತೆಗೆ ಮಹಾತ್ಮ ಗಾಂಧೀಜಿ ಸ್ವಚ್ಛತೆಗೆ ಕೊಟ್ಟಂತ ಆದ್ಯತೆಯನ್ನೇ ನಾವಿವತ್ತು ಬದುಕಿನ ಕ್ರಮವಾಗಿಸ್ಕೊಳ್ಬೇಕು ಅನ್ನೋದೇ ಆದ್ರೆ ತಮ್ಮ ಕಿವಿ ಮಾತೇನು ಸರ್?
1: ಇಲ್ಲಿ ಪ್ರತಿ ಮಹಾತ್ಮರ ಜಯಂತಿಯೂ ಸಹ ಒಂದೊಂದು ಮೆಸೇಜ್ ಅನ್ನು ಕೊಡುತ್ತೆ. ಅಲ್ಲಿ ಮೆಸೇಜ್ ಮುಕ್ತವಾಗುತ್ತೆ ನಮಗೆ, ಆಚರಣೆಗಿಂತಲೂ ಆ ಮೆಸೇಜ್ ನಮಗೆ ಬಹಳಷ್ಟು ಮುಖ್ಯವಾಗುತ್ತೆ. ಅದರ ಬೆಳಕಿನಲ್ಲಿ ನಾವು ನಮ್ಮ ದಾರಿನ ಕೊಂಡ್ಕೋಬೇಕು. ದೀಪ ಬೆಳಕನ್ನು ಕೊಡುತ್ತೆ, ಮುಟ್ಟಿದರೆ ಬಿಸಿನೂ ತಟ್ಟುತ್ತೆ. ಬುದ್ಧಿವಂತರು ದೀಪದ ಬೆಳಕಿನಲ್ಲಿ ತಮ್ಮ ದಾರಿ ನೋಡ್ಕೋತಾರೆ, ಉಳಿದವರು ಅದ ಬಿಸಿ ತಟ್ಟಿದ ಅನುಭವದಲ್ಲಿ ಪಾಠ ಕಲ್ತ್ಕೋತಾರೆ. ನಾವು ಇನ್ನೊಂದು ದೀಪದ ಬೆಳಕಿನಲ್ಲಿ ಮತ್ತೆ ಹಿಂದಿನ ಯಾರು ದಾರ್ಶನಿಕರು ಹೇಳಿದಂತ ನುಡಿಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೊಡಬೇಕೇ ಹೊರತುವೆ ಕೆಟ್ಟ ಅನುಭವಗಳಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಅನ್ನುವಂತಹದ್ದು ನನ್ನ
0: ಹಾಗಾದ್ರೆ ಆಶಯ. ಸ್ವಚ್ಛತಾ ಈ ಸೇವಾ ಸಂದರ್ಭದಲ್ಲಿ ಏನೊಂದು ಉಪಕ್ರಮ ಇದೆ, ಸ್ವಚ್ಛ ಭಾರತ ಅಭಿಯಾನದ ಬಹುಮುಖ್ಯ ಉಪಕ್ರಮ, ಅದರ ಅಡಿನಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಪ್ರತಿ ಕಚೇರಿಗಳಲ್ಲಿ,
1: ಹೌದು,
0: ಪ್ರತಿ ನೌಕರರ ಸಂಘದಲ್ಲಿ ಅಥವಾ ಸಂಘ ಸಂಸ್ಥೆಗಳ ವಲಯದಲ್ಲಿ. ಆದ್ರೆ ಅದರ ಅನುಷ್ಠಾನ ಅನ್ನುವಂಥದ್ದು ಮುಖ್ಯ. ನೆಪ ಮಾತ್ರಕ್ಕೆ ನಾವು ಪ್ರತಿಜ್ಞಾ ಸ್ವೀಕಾರ ಮಾಡಿಬಿಟ್ರೆ, ಸ್ವಚ್ಛತಾ ಈ ಸೇವಾ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ರೆ ಅದು ಅನುಷ್ಠಾನ ಆಗೋದಿಲ್ಲ. ಯಾಕೆಂದ್ರೆ 47 ಹೊತ್ತಿಗೆ ಇಡೀ ಭಾರತ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಈ ಅನೈರ್ಮಲ್ಯ, ಅಶೌಚ, ಕಸ ಇರುವಂತದ್ದು ಅಥವಾ ಶೌಚಾಲಯಗಳಿಲ್ಲದೆ ಇರತಕ್ಕಂಥ ಬಯಲು ಬಯಲು ದಿಶೆ ಇವೆಲ್ಲವೂ ಇರಬಾರದು.
1: ಅದೇ ನಮ್ಮ ನಿಮ್ಮ ಆಶಯ.
0: ಎಸ್, ನಮ್ಮ ಆಕಾಶವಾಣಿಯ ಆಶಯವೂ ಕೂಡ ಅದೇ. ಧನ್ಯವಾದಗಳು ಸರ್ ಈ ಸಂವಾದಕ್ಕೆ ಆಗಮಿಸಿ. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಸುಸಂದರ್ಭದಲ್ಲಿ ಸ್ವಚ್ಛತಾ ಈ ಸೇವಾ, ಇದರ ಬಗ್ಗೆ ಗಾಂಧೀಜಿಗೂ ಮತ್ತು ಈ ಸೇವೆಗೂ, ಈ ಒಂದು ಘೋಷಣೆಗೂ ಇರತಕ್ಕಂತ ಸಂಬಂಧ, ಸಂಪರ್ಕದ ಕೊಂಡಿ ಎಲ್ಲಿಂದ ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾದಂತಹ ಮಾಹಿತಿಗಳನ್ನು ಕೊಟ್ಟಿದ್ರಿ. ಅದಕ್ಕಾಗಿ ನಾವು ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಧನ್ಯವಾದಗಳು.
1: ಆಕಾಶವಾಣಿಯ ಎಲ್ಲ ಶ್ರೋತೃಗಳು ಸಹ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ನಾನು ಕೋರ್ತೀನಿ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಸ್ವಚ್ಛತಾ ಹೀ ಸೇವಾ ಕುರಿತಂತೆ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಚ್ ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಸಂದರ್ಶನವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಹಿತ ಕೈ ಗಣ್ಯಮಾನ್ಯ ವ್ಯಕ್ತಿಯೋ ನೇ ರಾಜಘಾಟ್ ಪರ ಮಹಾತ್ಮಾ ಗಾಂಧಿ ಕೋ ಶ್ರದ್ಧಾಂಜಲಿ ಅರ್ಪಿತ ಕಿ. ರಾಷ್ಟ್ರಪತಿ ನೇ ಕಹಾ ಕಿ ದುನಿಯಾ ಕೆ ಕೈ ಹಿಸ್ಸೋ ಮೇ ಜಾರಿ ಯುದ್ಧ ಔರ್ ಸಂಘರ್ಷ ಕೆ ಮಾಹೌಲ್ ಮೇ ಗಾಂಧಿ ಜಿ ಕಾ ಶಾಂತಿ ಔರ್ ಅಹಿಂಸಾ ಕಾ ಸಂದೇಶ ಪಹಲೆ ಸೆ ಕಹೀ ಅಧಿಕ ಪ್ರಾಸಂಗಿಕ ಹೋ ಗಯಾ ಹೈ. ಉಪರಾಷ್ಟ್ರಪತಿ ನೇ ಕಹಾ ಕಿ ಸತ್ಯ ಔರ್ ಅಹಿಂಸಾ ಮೇ ಮಹಾತ್ಮಾ ಗಾಂಧಿ ಕಾ ಅಟೂಟ ವಿಶ್ವಾಸ, ನ್ಯಾಯ ಕೆ ಪ್ರತಿ ಉನ್ಕಿ ಪ್ರತಿಬದ್ಧತಾ ಔರ್ ಹರ್ ವ್ಯಕ್ತಿ ಕಿ ಗರಿಮಾ ಮೇ ಉನ್ಕಾ ಗಹರಾ ವಿಶ್ವಾಸ ಮಾನವತಾ ಕೋ ಪ್ರೇರಿತ ಕರ್ತಾ ರಹೇಗಾ. ಪ್ರಧಾನಮಂತ್ರಿ ನೇ ಕಹಾ ಕಿ ಸಭಿ ಯುಗೋ ಮೇ ಬಾಪೂ ಕೆ ಆದರ್ಶ ಮಾನವತಾ ಕೆ ಲಿಯೆ ಪಥ ಪ್ರದರ್ಶಕ ಬನೆ ರಹೇಂಗೆ. ಮಹಾತ್ಮಾ ಗಾಂಧಿ ಕಿ ಜಯಂತಿ ಆಜ್ ವೈಶ್ವಿಕ ಸ್ತರ ಪರ್ ಭೀ ಮನಾಯಿ ಜಾ ರಹೀ ಹೈ. ಕೈ ದೇಶೋ ಮೇ ಭಾರತೀಯ ರಾಜನೈತಿಕ ಮಿಷನೋ ನೇ ಇಸ್ ಅವಸರ ಪರ್ ಗಾಂಧಿ ಜಿ ಕಿ ಪ್ರತಿಮಾಓ ಪರ್ ಪುಷ್ಪಾಂಜಲಿ ಅರ್ಪಿತ ಕಿ ಔರ್ ಸತ್ಯ ಅಹಿಂಸಾ ತಥಾ ಶಾಂತಿ ಕೆ ಉನ್ಕೆ ಸಂದೇಶ ಕೋ ಯಾದ ಕಿಯಾ. ರಾಷ್ಟ್ರ ಆಜ್ ಪೂರ್ವ ಪ್ರಧಾನಮಂತ್ರಿ ಲಾಲ್ ಬಹಾದುರ್ ಶಾಸ್ತ್ರಿ ಕಿ 122ವೀ ಜಯಂತಿ ಪರ್ ಉನ್ನೇ ಶ್ರದ್ಧಾಂಜಲಿ ಅರ್ಪಿತ ಕರ್ ರಹಾ ಹೈ. ಉನ್ಕಾ ಜನ್ಮ 2 ಅಕ್ಟೋಬರ್ 1904 ಕೋ ಉತ್ತರ ಪ್ರದೇಶ ಕೆ ಮುಗಲ್ ಸರಾಯ ಮೇ ಹುವಾ ಥಾ. ಇಸೆ ಅಬ್ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ನಗರ್ ಕೆ ನಾಮ್ ಸೆ ಜಾನಾ ಜಾತಾ ಹೈ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಹಿತ ಅನೇಕ ಗಣ್ಯಮಾನ್ಯ ವ್ಯಕ್ತಿಯೋ ನೇ ವಿಜಯ ಘಾಟ್ ಸ್ಥಿತ ಸಮಾಧಿ ಪರ್ ಉನ್ನೇ ಶ್ರದ್ಧಾ ಸುಮನ್ ಅರ್ಪಿತ ಕಿಯೇ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ, ಕೇಂದ್ರೀಯ ಮಂತ್ರಿ ರಾಜನಾಥ್ ಸಿಂಗ್ ಔರ್ ಎಲ್ ಮುರುಗನ್ ಸಹಿತ ಕೈ ಅನ್ಯ ಮಂತ್ರಿಯೋ, ಸಾಂಸದೋ ತಥಾ ವಿದ್ಯಾರ್ಥಿಯೋ ನೇ ಆಜ್ ನಯಿ ದಿಲ್ಲಿ ಸ್ಥಿತ ಸಂವಿಧಾನ ಸದನ್ ಮೇ ಮಹಾತ್ಮಾ ಗಾಂಧಿ ಔರ್ ಲಾಲ್ ಬಹಾದುರ್ ಶಾಸ್ತ್ರಿ ಕೋ ಪುಷ್ಪಾಂಜಲಿ ಅರ್ಪಿತ ಕಿ. ಇಸ್ ಅವಸರ ಪರ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಿತಿನ್ ನವೀನ್, ಕಾಂಗ್ರೆಸ್ ಅಧ್ಯಕ್ಷ ಔರ್ ರಾಜ್ಯಸಭಾ ಮೇ ವಿಪಕ್ಷ ಕೆ ನೇತಾ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ಮೇ ವಿಪಕ್ಷ ಕೆ ನೇತಾ ರಾಹುಲ್ ಗಾಂಧಿ ನೇ ಭೀ ದೋನೋ ಮಹಾನ್ ನೇತಾಓ ಕೋ ಭಾವಭೀನಿ ಶ್ರದ್ಧಾಂಜಲಿ ದೀ. ಗಾಂಧಿ ಜಯಂತಿ ಕೆ ಅವಸರ ಪರ್ ಖಾದಿ ಔರ್ ಗ್ರಾಮೋದ್ಯೋಗ ಆಯೋಗ ಕೆ ಅಧ್ಯಕ್ಷ ಮನೋಜ್ ಗೋಯಲ್ ನೇ ಆಜ್ ನಯಿ ದಿಲ್ಲಿ ಮೇ ಖಾದಿ ಮಹೋತ್ಸವ ಕಾ ಉದ್ಘಾಟನ್ ಕಿಯಾ. ಆಕಾಶವಾಣಿ ಸಮಾಚಾರ ಸೆ ವಿಶೇಷ ಬಾತ್ಚೀತ್ ಮೇ ಶ್ರೀ ಗೋಯಲ್ ನೇ ಕಹಾ ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆ ನೇತೃತ್ವ ಮೇ ಪಿಛಲೆ 12-13 ವರ್ಷೋ ಮೇ ಖಾದಿ ನೇ ನಯಿ ಊಂಚಾಯಿಯಾಂ ಹಾಸಿಲ್ ಕಿ ಹೈ.
1: ಖಾದಿ ಯುವಾಓ ಕೆ ಲಿಯೆ ಫ್ಯಾಷನ್ ಸ್ಟೇಟ್ಮೆಂಟ್ ಬನ್ ಗಯಾ ಹೈ. ಆಜ್ ಖಾದಿ ಕೆ ದೇಶ ಭರ್ ಮೇ ಫ್ಯಾಷನ್ ಶೋ ಹೋ ರಹೇ ಹೈ. ಯುವಾ ಮೋದಿ ಜಾಕೆಟ್ ಪಹನ್ ರಹೇ ಹೈ, ಮೋದಿ ಕುರ್ತಾ ಪಹನ್ ರಹೇ ಹೈ. ಯುವಾ ಹಮಾರಿ ಖಾದಿ ಕಿ ಕೋಸ್ಮೆಟಿಕ್ ಖರೀದ ರಹಾ ಹೈ, ಖಾದಿ ಕೆ ಗ್ರಾಮೋದ್ಯೋಗ ಉತ್ಪಾದ ಖರೀದ ರಹಾ ಹೈ. ಖಾದಿ ಕಿ ಕುರ್ತಿ ಹೋ, ಜಾಕೆಟ್ ಹೋ, ವೋ ಉತ್ಪಾದ ಜೋ ಕಭಿ ಗಾಂವ್ ಗಲಿಯೋ ಸೆ ಬಾಹರ್ ನಹೀ ನಿಕಲ್ ಪಾತೆ ಥೆ, ಆಜ್ ವೋ ಹಮಾರೇ ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಖಾದಿ ಅಪ್ನಾ ಜಲ್ವಾ ಪೂರೆ ದೇಶ ಮೇ ಬಿಖೇರ್ ರಹೀ ಹೈ. ಪಿಛಲೆ 12-13 ಸಾಲ್ ಮೇ ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಖಾದಿ ಕೈ ಗುಣಾ ಬಢಿ ಹೈ.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನೇ ಆಜ್ ಥಿರು ಕೆ ಕಾಮರಾಜ್ ಕಿ ಪುಣ್ಯತಿಥಿ ಪರ್ ಉಪರಾಷ್ಟ್ರಪತಿ ಭವನ್ ಮೇ ಉನ್ನೇ ಶ್ರದ್ಧಾಂಜಲಿ ಅರ್ಪಿತ ಕಿ. ಸೋಷಲ್ ಮೀಡಿಯಾ ಪೋಸ್ಟ್ ಮೇ ಶ್ರೀ ರಾಧಾಕೃಷ್ಣನ್ ನೇ ಕಹಾ ಕಿ ಥಿರು ಕೆ ಕಾಮರಾಜ್ ನೇ ಅಪ್ನಾ ಜೀವನ್ ರಾಷ್ಟ್ರ ಸೇವಾ ಔರ್ ಆಮ್ ಜನತಾ ಕೆ ಕಲ್ಯಾಣ ಕೆ ಲಿಯೆ ಸಮರ್ಪಿತ ಕರ್ ದಿಯಾ ಥಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನಸೇವಾ ಮೇ 25 ವರ್ಷ ಪೂರೆ ಕರ್ ರಹೇ ಹೈ. ಯಹ ಯಾತ್ರಾ ಜನಸೇವಾ ಸೆ ದೇಶ ಸೇವಾ ಕೆ ಮಂತ್ರ ಔರ್ ನಿರಂತರ ಪ್ರತಿಬದ್ಧತಾ ಸೆ ಪ್ರೇರಿತ ಹೈ. ಸೇವಾ ಔರ್ ಸುಶಾಸನ್ ಕಿ ಇಸೀ ದೃಷ್ಟಿ ಸೆ ಪ್ರೇರಿತ ಹೋಕರ್ ಸರ್ಕಾರ 2047 ತಕ್ ವಿಕಸಿತ ಭಾರತ ಕೆ ಲಕ್ಷ್ಯ ಕೋ ಪ್ರಾಪ್ತ ಕರ್ನೆ ಕಿ ದಿಶಾ ಮೇ ನಿರಂತರ ಕಾರ್ಯ ಕರ್ ರಹೀ ಹೈ. ಸಮಾವೇಶಿ ವಿಕಾಸ ಔರ್ ಸಾಮಾಜಿಕ ಸಶಕ್ತೀಕರಣ ಕೆ ಮಾಧ್ಯಮ ಸೆ ಯಹ ಸಮರ್ಪಣ ಲೋಗೋ ಕೆ ಜೀವನ್ ಮೇ ಪರಿವರ್ತನ್ ಭೀ ಲಾ ರಹಾ ಹೈ. ಆಜ್ ಹಮಾರಿ ವಿಶೇಷ ಶೃಂಖಲಾ ಮೇ ಹಮ್ ಆಪ್ಕೋ ಅಟಲ್ ಸುರಂಗ ಕೆ ಮಾಧ್ಯಮ ಸೆ ಇಸ್ ದೃಷ್ಟಿ ಕೋ ಸಾಕಾರ ರೂಪ ದೇನೆ ಕಾ ಏಕ್ ಉದಾಹರಣ ಪ್ರಸ್ತುತ ಕರ್ತೆ ಹೈ.
2: ವಿಶ್ವ ಪ್ರಸಿದ್ಧ ರೋಹತಾಂಗ್ ದರ್ರೆ ಕೆ ನೀಚೆ ಕಠಿಣ ಭೌಗೋಳಿಕ ಪರಿಸ್ಥಿತಿಯೋ ಮೇ ನಿರ್ಮಿತ ಅಟಲ್ ಟನಲ್ ಆಧುನಿಕ ಇಂಜಿನಿಯರಿಂಗ್ ಔರ್ ಸೀಮಾ ಸಡಕ್ ಸಂಗಠನ್ ಕಿ ತಕನೀಕಿ ಕ್ಷಮತಾ ಕಾ ಏಕ್ ಉತ್ಕೃಷ್ಟ ಉದಾಹರಣ ಹೈ. ದೇಶ ಕಿ ಮಹತ್ವಪೂರ್ಣ ಆಧಾರಭೂತ ಔರ್ ಸಾಮರಿಕ ಪರಿಯೋಜನಾಓ ಮೇ ಶಾಮಿಲ್ ಅಟಲ್ ಟನಲ್ ಜಹಾ ಪ್ರದೇಶ ಕೆ ಕುಲ್ಲೂ ವ ಜನಜಾತೀಯ ಜಿಲ್ಲಾ ಲಾಹೌಲ್ ಸ್ಪಿತಿ ಕೋ ವರ್ಷ ಭರ ಹರ ಮೌಸಮ್ ಮೇ ಜೋಡೆ ರಖತಿ ಹೈ, ವಹೀ ಆಜ್ ಹಿಮಾಚಲ್ ಪ್ರದೇಶ ಕೆ ವಿಕಾಸ ಪರ್ಯಟನ್ ಔರ್ ಸಾಮರಿಕ ದೃಷ್ಟಿ ಸೆ ಏಕ್ ಮಹತ್ವಪೂರ್ಣ ಪಹಚಾನ್ ಬನ್ ಚುಕಿ ಹೈ. ಸಮುದ್ರ ತಲ್ ಸೆ ಲಗಭಗ 10,000 ಫೀಟ್ ಕಿ ಊಂಚಾಯಿ ಪರ್ ಸ್ಥಿತ 9 ಕಿಲೋಮೀಟರ್ ಸೆ ಅಧಿಕ ಲಂಬಿ ಅಟಲ್ ಟನಲ್ ಕಾ ಉದ್ಘಾಟನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ 3 ಅಕ್ಟೋಬರ್ 2020 ಕೋ ಕಿಯಾ ಥಾ. ಇಸ್ ಪರ್ ಕರೀಬ 3,200 ಕರೋಡ್ ರೂಪೆ ಕಿ ಲಾಗತ್ ಆಯಿ ಹೈ. ಅಟಲ್ ಟನಲ್ ಕೆ ಬನ್ ಜಾನೆ ಸೆ ಕ್ಷೇತ್ರ ಕೆ ಲೋಗೋ ಕೆ ಜೀವನ್ ಮೇ ಉಲ್ಲೇಖನೀಯ ಸಕಾರಾತ್ಮಕ ಬದಲಾವ್ ಆಯಾ ಹೈ. ಲಾಹೌಲ್ ಸ್ಪಿತಿ ಜಿಲ್ಲಾ ಮುಖ್ಯಾಲಯ ಕೇಲಾಂಗ್ ನಿವಾಸಿ ಸೋನಮ್ ಜಾಂಗ್ಪೋ ನೇ ಬತಾಯಾ ಕಿ ಅಟಲ್ ಟನಲ್ ಸ್ಥಾನೀಯ ಲೋಗೋ ಕೆ ಲಿಯೆ ಪರಿವಹನ್, ವ್ಯಾಪಾರ, ಸ್ವಾಸ್ಥ್ಯ ಔರ್ ಶಿಕ್ಷಾ ಜೈಸಿ ಅವಶ್ಯಕ ಸೇವಾಓ ತಕ್ ಪಹುಂಚ ಕೋ ಬೆಹತರ್ ಬನಾನೆ ಮೇ ಮಹತ್ವಪೂರ್ಣ ಭೂಮಿಕಾ ನಿಭಾ ರಹೀ ಹೈ. ಉನ್ನೊನೆ ಇಸ್ ಐತಿಹಾಸಿಕ ಸ್ವಾಗತ ಕೆ ಲಿಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾ ಆಭಾರ ವ್ಯಕ್ತ ಕಿಯಾ ಹೈ.
1: ಅಟಲ್ ಟನಲ್ ಜೋ ಖುಲ್ನೆ ಸೆ ಪಹಲೆ ಹಮೇ ರೋಹ್ತಾಂಗ್ ಟೋಪ್ ಹೋಕೆ ಕುಲ್ಲು ಮನಾಲಿ ಜಾನಾ ಪಡ್ತಾ ಥಾ, ಜಿಸ್ಸೆ ಕಾಫಿ ಜ್ಯಾದಾ ದಿಕ್ಕತೋ ಕಾ ಸಾಮ್ನಾ ಕರ್ನಾ ಪಡ್ತೇ ಥಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ಪೂರೈಸಿದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಎತ್ತರ ಹಾಗೂ 3 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. 2047 ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ

0: ಮಾತನಾಡಿದ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನಿಂದ 31ನೇ ತಾರೀಕಿನವರೆಗೆ ಸ್ವಚ್ಛತೆ ನಡೀತಾ ಇರ್ತದೆ. ಈ ಸೇವಾ ಸಂಕಲ್ಪ ಅಭಿಯಾನದಲ್ಲಿ 2047ಕ್ಕ ಈ ದೇಶ ವಿಕಸಿತ ಭಾರತ ಆಗುತ್ತೆ. ಆ ಡೆವಲಪ್ಡ್ ಕಂಟ್ರಿಯಲ್ಲಿ ನಮ್ಮ ಸಾಮಾನ್ಯ ಜನ ಕೆಲಸ ಸದಾಕಾಲಕ್ಕೂ ಮಾಡ್ತಿರಬೇಕು. ಅದು ದೇಶದ ಜನರ ಆದಾಯ ಜಾಸ್ತಿ ಆಗ್ತಾ ಹೋಗ್ಬೇಕು, ಬದುಕು ಅತ್ಯಂತ ಸರಳವಾಗಬೇಕು, ಅದರ ಜೊತೆಗೆ ಭಾರತ ಬಲಿಷ್ಠ ಆಗಬೇಕು.
0: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಫಾರಂ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಎಂಬುದನ್ನು ಮರೆತು ಮುಖ್ಯಮಂತ್ರಿ ಹಾಗೂ ಸಚಿವರು ಆಯೋಗದ ಕಚೇರಿಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಎರಡು ಕಡೆ ಮತ ಇರುವ ಮತ್ತು ಮೃತಪಟ್ಟ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲು ಫಾರಂ 7 ನೀಡಲು ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಕಾಂಗ್ರೆಸ್ ಆಯೋಗದ ನಿಯಮಗಳ ವಿರುದ್ಧ ನಡೆದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಯಿಂದ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಒದಗಿಸುವಂತೆ ಆಯಾ ಸಂಸ್ಥೆಗಳಿಗೆ ಪತ್ರ ಬರೆದಿದೆ. ಎಸ್ಐಟಿ ಮುಖ್ಯಸ್ಥ ಐಜಿಪಿ ಎನ್ ಶಶಿಕುಮಾರ್ ಹಾಗೂ ತಂಡದ ಸದಸ್ಯರಾದ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್ ಮತ್ತು ಸಿಐಡಿ ಎಸ್ಪಿ ಲೋಕೇಶ್ ಜಗರ್ಸಾರ್ ಮಂಗಳೂರಿಗೆ ಆಗಮಿಸಿ ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಹಿಂದೆ ಸಿಬಿಐ ಮತ್ತು ಸಿಐಡಿ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿತ್ತು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜಗಳನ್ನು ಸಚಿವರು, ಶಾಸಕರು ಹಾಗೂ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಸೇರಿದಂತೆ ಎಲ್ಲಾ ಪ್ರಕಾರದ ಕಲೆಗಳಿಗೆ ತವರು ಮನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ, ಗಾಂಧಿ ಡಿಜಿಟಲ್ ಮ್ಯೂಸಿಯಂ ಮತ್ತು ಗಾಂಧಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಮೈಸೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸರ್ವಧರ್ಮ ಸಮಭಾವದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿ ಅವರ ಕೊಡುಗೆ ಅಪಾರವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ನಡೆಯಿತು. ವಿಜಯಪುರದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರು ಬಳ್ಳಾರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 8 ಗಂಟೆ ಕಾಲ ವಿಶ್ರಾಂತಿ ಪಡೆದಿದ್ದರು. ಈ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಹಾಗೂ ಬಳ್ಳಾರಿ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಆಚರಿಸಿದರು. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
2: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತ ನಲಿಯುತ್ತ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
1: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
2: ಸ್ವಚ್ಛತೆ ಸ್ವಚ್ಛತೆ
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
3: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
4: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
5: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 2:43:20. ಈಗ ಕೇಳಿ ಜನಪ್ರಿಯ ಚಿತ್ರಗೀತೆಗಳು. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ರಾಜ್ ಕೋಟಿ ಅವರ ಸಂಗೀತ.

ಸ್ನೇಹಿತರೆ, ಸಮಯ ಆಗ್ತಾ 5:03 ಸೆಕೆಂಡ್ಗಳು. ಈಗ ಕೇಳಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:38 ಅನ್ನೋಷ್ಟರಲ್ಲೇ 39 ಆಗೋಯ್ತು. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗೆ ಗೊತ್ತೇ ಇದೆ. ನಾವು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಕೊಡಬೇಕು. ಹಾಗೆ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಉತ್ತರನ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ತಲುಪಿಸ್ಬೇಕು. ಹಾಗಾದರೆ ತಡ ಯಾಕೆ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲನೇ ಪ್ರಶ್ನೆ ನಿಮಗೋಸ್ಕರ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದದ ಪತ್ರವು ಯಾರಿಗೆ ಬರೆದದ್ದಾಗಿತ್ತು? ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದವಾದ ಪತ್ರವು ಯಾರಿಗೆ ಬರೆದದ್ದಾಗಿತ್ತು? ಯಾರಿಗೆ ತುಂಬಾ ಲೆಂತಿ ಪತ್ರವನ್ನು ಬರೆದಿದ್ರು ಅನ್ನೋದು ಗಾಂಧೀಜಿಯವರ ಕುರಿತಾಗಿರುವಂತಹ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಸರಿಯಾದ ಉತ್ತರಗಳು ನಮ್ಮನ್ನು ಬಂದು ತಲುಪಲಿ.

ಹೊಂಬಿಸಿಲುರ ಪ್ರಶ್ನೆ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ಕೇಳುಗರು ಕೊಟ್ಟಿದ್ದಾರೆ. ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಬಿಂದು ಪ್ರಕಾಶ್ ಹೊನ್ನೂರು ಅಲ್ಲಿ ಹನುಮಂತಪುರ, ಬಿಳಿಬಾವಿಯಿಂದ ಮಂಜುನಾಥ್ ಇಂದರಿಗೆ ಅನಂತರಾಜು ಗೊರಲಡುಕು, ರಘುನಾರಾಯಣ್ ಹಾಗೆ ಸಾಗರ್ ಅವರು ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ, ಮುಂದಿನ ಸರಿಯಾದ ಉತ್ತರ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಧೀರೇಶ್ ಅವರು ಕೊಪ್ಪಳದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸಂದೇಶಗಳು ಬರ್ತಾನೆ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದವಾದ ಪತ್ರ ಅಡಾಲ್ಫ್ ಹಿಟ್ಲರ್ ಅವರಿಗೆ ಬರೆದದ್ದಾಗಿತ್ತು. 1939 ಬರೆದಿದ್ರು. ಎರಡನೇ ಮಹಾಯುದ್ಧವನ್ನು ತಪ್ಪಿಸಲು ಅವರು ಹಿಟ್ಲರ್ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನಪಟ್ಟು ಪತ್ರವನ್ನು ಬರೆದಿದ್ರು. ನಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಡಾಲ್ಫ್ ಹಿಟ್ಲರ್.

ಸ್ನೇಹಿತರೆ, ಹೊಂಬಿಸಲೂರು ಪ್ರಶ್ನೆ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು. ಈ ಪ್ರಶ್ನೆಗೆ ನೀವು ಉತ್ತರ ಎಸ್ ಆರ್ ನೋ ಕ್ವಶನ್, ಇದು ಹೌದು ಅಥವಾ ಇಲ್ಲ ಅನ್ನೋದನ್ನು ಮಾತ್ರ ಉತ್ತರಿಸಬೇಕು. ನಿಮ್ಮ ಉತ್ತರ ಹೌದು ಅಂತಾಗಿದ್ರೆ ಹೌದು ಅಂತ ಬರೆದು ಕಳಿಸಿ, ಇಲ್ಲ ಅಂತಾಗಿದ್ರೆ ಇಲ್ಲ ಅಂತ ಬರೆದು ಕಳಿಸಬೇಕು. ಹಾಗಾದರೆ ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಡುವವರೆಗೂ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ವಿಷ್ಣುವರ್ಧನ ಚಿತ್ರದಿಂದ ಟಿಪ್ಪು ಹಾಗೂ ಸೌಮ್ಯ ರಾವ್ರವರ ಧ್ವನಿಯಲ್ಲಿ.

ಕೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡುವಂತಹ ಸಮಯ. ನೇತ್ರ ಅವರು ಕೆಂಗೇರಿಯಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಸುರೇಂದ್ರ ಕುಂದಾಪುರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಶೆಟ್ಟಿಗೆರೆ ಶ್ರೀಧರ ಮೂರ್ತಿ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರು, ಜಿಎಸ್ ಚಂದ್ರ ಚಿತ್ರದುರ್ಗ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಸುಮಿತ್ರಾ ಸಂಡೂರು ಶಿವಾನಂದ ಬಿಜಾಪುರ, ಅನಿತಾ ಅನಂತರಾಜು ಗುರಲಡಕು ಹಾಗೂ ಸಂಜನಾ ಗಂಗಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಅನಂತಕುಮಾರ್ ಎಟಿ ಅಗಚ್ಚಹಳ್ಳಿ ನಾಗಮಂಗಲದಿಂದಲೂ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಉತ್ತರ ಬಂದಿದೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ತೇಜಸ್ವಿನಿ ಪಂಡಿತ್ ಸಾರ್ವಾಡ್ ಅವರು, ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಶೋಭಾ ಅವರು ಹಾಸನದಿಂದ, ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಿಗೆ ಅವರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ. ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಅವರೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು, ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ ಎಂದು ಹೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಇಲ್ಲ. ಅವರ ಮೂಲ ಹೆಸರು ಲಾಲ್ ಬಹದ್ದೂರ್ ಶ್ರೀವಾಸ್ತವ. ಅವರು ತಮ್ಮ 16ನೇ ವಯಸ್ಸಿನಲ್ಲಿ ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ವ್ಯಾಸಂಗ ಪೂರ್ಣಗೊಳಿಸಿದಾಗ ಅವರಿಗೆ ಅಲ್ಲಿ ಶಾಸ್ತ್ರಿ ಎಂಬ ಪದವಿಯನ್ನು ನೀಡಲಾಯಿತು. ಅದು ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿಯಿತು. ಹಾಗಾದರೆ ಶಾಸ್ತ್ರಿ ಅನ್ನೋದು ಅವರಿಗೆ ವಿದ್ಯಾಪೀಠದಲ್ಲಿ ಕೊಟ್ಟಂತಹ ಒಂದು ಪದವಿಯಾಗಿತ್ತು. ಈ ಪದವಿ ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿದಿದೆ. ಸರಿಯಾದ ಉತ್ತರ ಇಲ್ಲ ಅನ್ನೋದಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನು ಕೇಳುವಂತಹ ಸಮಯ ಗಮನವಿಟ್ಟು ಕೇಳಿ. ಕೊನೆಯ ಪ್ರಶ್ನೆ ಬರ್ತಾ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು ಅನ್ನೋದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗುತ್ತೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೇ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ನಿಂದ ವಾಸಿಮಲ್ಲಿ ಜಗಳೂರು, ಬಾಬಾ ಕಲ್ಯಾಣ್ ಬೆಂಗಳೂರು, ವಿಶಾಲ ಬಡಿಗೇರ, ವೇದಾ ಶೆಟ್ಟಿಕಾಳ ಅವರ ಪದ್ಮಶ್ರೀ ಕುಟುಂಬ ಬೆಂಗಳೂರು, ಉಮಾ ಗಂಗಾವತಿಯಿಂದ ಗುಣವತಿ ಭೀಮಪ್ಪ, ದಾವಣಗೆರೆಯಿಂದ ಗೀತಾಮೂರ್ತಿ, ಶೃಂಗೇರಿಯಿಂದ ಶ್ರೀಕಾಂತ್ ಪೂಜಾರ್, ಶ್ವೇತಾ ಎಸ್ರಾವ್ ಸುಳ್ಯ, ಡೇವಿಡ್ ಟೇಲರ್ ಮುನಿರಾಬಾದ್ ಡ್ಯಾಮ್, ಹಾಗೆಯೇ ಶರಣಪ್ಪ ಅಂಗಡಿಯವರು ಹಟ್ಟಿಯಿಂದ ಕೊನೆಯ ಸಂದೇಶ ಕಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಪಂಜಾನ ಗ್ರಾಮದಿಂದ ಯಲ್ಲಪ್ಪ ಯಾದವ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆಯೇ ಮುಂದಿನ ಸಂದೇಶ ಕಳಿಸಿದ್ದಾರೆ ಯಾರಿದು, ನಂಬರ್ ಎಂಡಿಂಗ್ ವಿತ್ 1626, ಶಿವಾನಂದ್ ಅವರು ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವಂತಹ ಸಮಯ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರತ್ನ. ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದ ಭಾರತದ ಮೊದಲ ವ್ಯಕ್ತಿ. 1966 ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಮರಣೋತ್ತರ ಭಾರತ ರತ್ನವನ್ನು ನೀಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ತಮ್ಮೆಲ್ಲರ ಸ್ಪಂದನೆ ಪ್ರತಿಸ್ಪಂದನೆಯನ್ನು ನೋಡಿ ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರಾ, ಎಷ್ಟು ಚೆನ್ನಾಗಿ ಸ್ಪಂದಿಸ್ತೀರಾ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಕಾರ್ಯಕ್ರಮವನ್ನು ನಡೆಸಿಕೊಡೋದು ಸಹ ಅಷ್ಟೇ ಖುಷಿಯಾದಂತಹ ವಿಷಯ. ಹಾಗಾಗಿ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ ತುಂಬ ಖುಷಿಯಿಂದ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸರಿಯಾದ ಉತ್ತರ ತಪ್ಪಾದ ಉತ್ತರ ಯಾವುದೇ ಇರಲಿ ಸಂದೇಶವನ್ನು ಕಳಿಸಿದ್ದೀರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ. ಸ್ವಚ್ಛತೆಯೇ ಸೇವೆ ಅಭಿಯಾನ 2026 ಕೇಳಮ್ಮ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URRAO ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಎಫ್ಎಂ ರೈನ್ಬೋ, ಕನ್ನಡ ಕಮನವಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ವಿಸ್ಮಯ ಜಗತ್ತು. ಸ್ನೇಹಿತರೆ, ಸಮಯ ಆಗಿದೆ 4:59. ಈ ಸಮಯದ ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮಗೂ ಇರುತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನೀವು ಹಾಗಿದ್ರೆ ಬೇಗ ಬೇಗ ರೆಡಿ ಆಗಿ ಯಾವ ವಿಸ್ಮಯ ಜಗತ್ತನ್ನು ನೋಡ್ಕೊ ಬರೋಣ. ಒಂದು ಕ್ಲೂ ಅಂತೂ ಕೊಡ್ತೀನಿ, ಎಲ್ಲಿ ಹೋಗೋಣ ಇವತ್ತು ಅಂತಂದರೆ, ಬೆಳಗ್ಗಿನಿಂದ ಇವತ್ತು ಗಾಂಧಿ ಜಯಂತಿ, ಗಾಂಧಿ ಜಯಂತಿ ಅಂತ ಗಾಂಧೀಜಿಯವ್ರ ಕುರಿತಾಗಿ ತುಂಬಾ ಮಾತಾಡಿದ್ದೀವಿ, ತುಂಬಾ ಮಾಹಿತಿ ಕೊಟ್ಟಿದ್ದೀವಿ. ಹಾಗಾದರೆ ಗಾಂಧೀಜಿಯವರಿಗೆ ಸಂಬಂಧಿಸಿದಂತಹ ಒಂದು ಫೇಮಸ್ ಸ್ಥಳಕ್ಕೆ ಇವತ್ತು ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೀವಿ. ಹಾಗಾದರೆ ನೀವು ನಮ್ಮ ಜೊತೆಗೆ ಬರೋದಕ್ಕೆ ರೆಡಿ ಆಗಿದ್ದೀರಾ? ಯಾವ ಊರನ್ನು ಇವತ್ತು ಸುತ್ತಾಡ್ಕೊ ಬರೋದು ವಿಸ್ಮಯ ಜಗತ್ತಲ್ಲಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲಿಗಿರ್ಬೋದು ಅಂತ ನೀವು ಅಷ್ಟೇ ಒಂದ್ಸಲ ಗೆಸ್ ಮಾಡ್ತಾ ಇರಿ, ನಮಗೆ ಸಂದೇಶವನ್ನು ಕಳಿಸ್ತಾ ಇರಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಿ. ಕ್ಲೂ ಅಂತೂ ಇದಾಗಲೇ ಕೊಟ್ಬಿಟ್ಟಿದ್ದೀನಿ, ನೋಡೋಣ ಹಾಗಿದ್ರೆ ಯಾರು ಸರಿಯಾಗಿ ಗೆಸ್ ಮಾಡ್ತೀರಾ ಅಂತ.
2: ಸರ್

ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಎರಡು ಹಾಡುಗಳನ್ನು ಕೇಳಿ ಬಂದ್ರಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಕಾಂತಾರ ಚಿತ್ರದ ಹಾಡು ಮೊದಲನೇ ಹಾಡು, ಹಾಗೆ ಎರಡನೇ ಹಾಡನ್ನು ಕೇಳಿ ಬಂದ್ರಿ, ಪರಪಂಚ ನೀನೆ ಅನ್ನುವಂತಹ ಗೀತೆ. ಕೋಟಿಗೊಬ್ಬ ಭಾಗ ಎರಡು ಚಿತ್ರದ ಗೀತೆ, ಶಂಕರ್ ಮಹಾದೇವನ ಮತ್ತು ಸಂಗಡಿಗರಾದ ನಿಲ್ಲಿದಂತಹ ಹಾಡಿಗೆ ಡಿ ಇಮಾನ್ ಅವರ ಸಂಗೀತ ಇತ್ತು, ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವೂ ಸಹ ಇತ್ತು. ಎರಡು ಸೂಪರ್ ಹಿಟ್ ಹಾಡುಗಳನ್ನು ಕೇಳಿದ ನಂತರ ಬರೋಣ ಬ್ಯಾಕ್ ಟು ವಿಸ್ಮಯ ಜಗತ್ತು. ವಿಸ್ಮಯ ಜಗತ್ತಿನಲ್ಲಿ ನಾನು ಹೇಳಿದ್ದೆ, ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಗಾಂಧೀಜಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳಕ್ಕೆ ಹೋಗೋಣ ಅಂತ ನಮ್ಮ ಹಲವಾರು ಕೇಳುಗರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಯಾರ್ಯಾರು ಅಂತ ನೋಡೋಣ. ಸಂದೇಶವನ್ನು ಕಳಿಸಿರೋದು ಪೋರಬಂದರು ಅಲ್ವಾ ಅಂತ ಇದ್ದಾರೆ ಅನಂತಮೂರ್ತಿ ಶೃಂಗೇರಿಯವರಿಂದ ಸಂದೇಶವನ್ನು ಕಳಿಸಿ. ಗುಜರಾತ್ ಇರ್ಬೋದು ಅಂತಿದ್ದಾರೆ ನೇತ್ರ ಅವರು ಕೆಂಗೇರಿಯಿಂದ, ಹಾಗೆ ನಂದಿ ಬೆಟ್ಟ ಇರ್ಬೋದು ಅಂತಿದ್ದಾರೆ ಜಯ ಪುಟ್ಟಸ್ವಾಮಿಯವರು, ಹಾಗೂ ಹರೀಶ್ ಮಲ್ಲೇಶ್ವರ ಅವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಂದಿ ಬೆಟ್ಟದಲ್ಲಿ ಗಾಂಧಿ ಬಂದಾಗ ಉಳಿದಿದ್ರು, ಅಲ್ಲಿಗೆ ಹೋಗೋದಾ ಅಂತ ಕೇಳ್ತಿದ್ದಾರೆ. ಎಲ್ಲಿ ಹೋಗಿ ನೀವು ರೆಡಿಯಾಗಿದ್ದೀರಾ ಹೇಳಿ. ಹಾಗೆಯೇ ಗುಜರಾತ್ ಶಬರಮತಿ ಆಶ್ರಮ ಇರಬಹುದು ಅಂತ ಹೇಳ್ತಿದ್ದಾರೆ ನುಂಗಪ್ಪ ಕಾಂಬಳೆಯವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಗುಜರಾತ್ ಅಥವಾ ಅಹಮದಾಬಾದ್ಗೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ, ಗುಜರಾತ್ನ ಅಹಮದಾಬಾದ್ಗೆ ಅಂತ ಹೇಳ್ತಿದ್ದಾರೆ. ಶಬರಮತಿ ಆಶ್ರಮ ಅಥವಾ ಸೇವಾಶ್ರಮ ಇರಬಹುದು ಅಂತ ಹೇಳ್ತಿದ್ದಾರೆ ಬಿಳೆಬಾವಿಂದ ಮಂಜುನಾಥ್ ಇಂದರಿಗೆಯವರು. ಮುಂದಿನ ಸಂದೇಶ ಡೇವಿಡ್ ನೋಬೆಲ್ ಟೈಲರ್ ಅವರು ಮುನಿರಾಬಾದ್ ಡ್ಯಾಮಿಂದ ಸಂದೇಶವನ್ನು ಕಳಿಸಿ. ಶಬರಮತಿ ಆಶ್ರಮ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಗೆಸ್ ಮಾಡ್ತಾ ಇದ್ದೀರಾ. ನಾವು ಪ್ರವಾಸಕ್ಕೆ ರೆಡಿಯಾಗಿದ್ದೇವೆ ಮೇಡಮ್, ನಮ್ಮ ಟಿಕೆಟು ರಿಸರ್ವ್ ಮಾಡಿ, ಹಾಗಾದರೆ ಆ ಸ್ಥಳವನ್ನು ನೋಡಲಿಕ್ಕೆ ನಾವು ಕಾತರರಾಗಿದ್ದೇವೆ. ಎಲ್ಲಿ ಗುಜರಾತ್ಗೆ ಹೋಗ್ತಿದ್ದೀರಾ ಮೇಡಮ್ ಅಂತ ಹೇಳ್ತಿದ್ದಾರೆ ಅರೆಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲಾ ಸಾರವಾಡ ಅವರು. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸಬರಮತಿ ಆಶ್ರಮ ಇರ್ಬೋದಾ ಮೇಡಮ್ ಅಂತಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿನಿಂದ ಮೋತ್ ಬನಿಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ನೀವು ನನ್ನ ಜೊತೆಗೆ ಬರೋದಕ್ಕೆ ರೆಡಿ ಇಲ್ಲ ಹಾಗಿದ್ದರೆ ಯಾವ ಪ್ಲೇಸ್ ಅಂತ ನೀವು ಗೆಸ್ ಮಾಡೋದು ಬಿಟ್ಟು ಅವ್ರು ಯಾವ ಸಮುದಾಯಕ್ಕೆ ಸೇರಿದ್ರು ಅಂತ ಹೇಳ್ತಾ ಇದ್ದೀರಿ. ಪರವಾಗಿಲ್ಲ, ಆದರೂ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲಿ ಹೋಗೋದು ನೀವೆಲ್ಲ ಗೆಸ್ ಮಾಡಿರೋ ಹಾಗೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗುಜರಾತಿಗೆ ಹೋಗ್ತಾ ಇದ್ದೀವಿ, ಗುಜರಾತಿನ ಪೋರಬಂದರಿಗೆ ಹೋಗ್ತಾ ಇದ್ದೀವಿ. ಗುಜರಾತ್ನ ಸೌರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿರುವಂತಹ ಪೋರಬಂದರ್, ರಾಷ್ಟ್ರಪಿತ ಗಾಂಧೀಜಿಯವರ ಜನ್ಮಸ್ಥಳ ಎಂದೇ ಪ್ರಸಿದ್ಧವಾಗಿರುವಂತಹ ಪೋರಬಂದರ್ನ ಪೋರಬಂದರ್ ಒಂದು ಬಂದರು ನಗರವಾಗಿದೆ. ಅತ್ಯಂತ ಬಡ ಆದರೆ ಸ್ವಾಭಿಮಾನಿ ಸುಧಾಮ ಮತ್ತು ಕೃಷ್ಣನ ಸ್ನೇಹವನ್ನು ನೆನಪಿಸಿಕೊಳ್ಳುವಾಗ ಆನಂದದ ಕಣ್ಣೀರಂತೂ ಬರುತ್ತೆ. ಆದ್ದರಿಂದ ಈ ಪೋರಬಂದರ್ನ ಮೊದಲು ಸುಧಾಮ ನಗರಿ ಅಂತಲೂ ಕರೀತಾ ಇದ್ರಂತೆ. ಹಾಗೆ ಜೇತ್ವ ರಜಪೂತರು ಇದನ್ನು ತಮ್ಮ ರಾಜಧಾನಿ ಎಂದು ಹೆಸರಿಸಿ 1200 ವರ್ಷಗಳಿಂದ ಆಳಿದ್ರಂತೆ. ಪೋರಬಂದರನ್ನು ಸಾಮಾನ್ಯವಾಗಿ ಶ್ವೇತನಗರ ಅಂತ ಕರೆಯಲಾಗುತ್ತೆ, ಏಕೆಂದರೆ ಇಲ್ಲಿ ಸ್ಥಳೀಯ ನಿರ್ಮಾಣಕ್ಕಾಗಿ ಬಿಳಿಯ ಸ್ಥಳೀಯ ಕಲ್ಲನ್ನು ಬಳಸಲಾಗುತ್ತೆ. ಪೋರಬಂದರ್ ಎಂಬ ಹೆಸರು ಎರಡು ಪದದ ಸಂಯೋಜನೆಯಿಂದ ಬಂದಿದೆ. ಪೊರೈ ಅಂದರೆ ಸ್ಥಳೀಯ ದೇವತೆ ಮತ್ತು ಅಲ್ಲಿಯ ಒಂದು ಸ್ಥಳೀಯ ದೇವರ ಹೆಸರು, ಹಾಗೂ ಬಂದರ್ ಎಂದರೆ ಬಂದರು, ಇದು ಪೋರಬಂದರ್ಗೆ ಸೇರುತ್ತೆ. ಅಂದರೆ ಪೋರಬಂದರ್ ಹೆಸರಿನ ಹಿಂದಿರುವಂತಹ ಒಂದು ಹಿನ್ನೆಲೆ ಆಗಿದೆ. ಗುಜರಾತ್ನ ಸೌರಾಷ್ಟ್ರದಲ್ಲಿರುವಂತಹ ಕರಾವಳಿ, ಇದು ಬೀಚ್ ಇರುವಂತಹ ಜಾಗ, ಸಮುದ್ರದ ಅಲೆಗಳು ಬಂದು ತಟ್ಟುವಂತಹ ಜಾಗ ಪೋರಬಂದರು. ಇಂತಹ ಜಾಗದಲ್ಲಿ ಸುಧಾಮ ಇದ್ದಿದ್ದಕ್ಕೆ ಆ ಜಾಗ ಪವಿತ್ರವಾಯಿತು ಅಥವಾ ಗಾಂಧೀಜಿಯವರು ಹುಟ್ಟಿದ್ದಕ್ಕೆ ಆ ಜಾಗ ಪವಿತ್ರವಾಯಿತು ಗೊತ್ತಿಲ್ಲ. ನಿಜವಾಗ್ಲೂ ಅದು ಪವಿತ್ರವಾದ ನೆಲ, ಅಂತ ನೆಲದಲ್ಲಿ ಹುಟ್ಟಿದ್ದಕ್ಕೆ ಅವರು ದೇಶಕ್ಕೆ ಗರಿಯಾದರೂ ಅದೂ ಸಹ ನಿಜವಾಗ್ಲೂ ಗೊತ್ತಿಲ್ಲ. ಎರಡೂ ಒಂದಕ್ಕೊಂದು ಸಂಬಂಧ ಇರುವಂತಹದ್ದೇ. ಹಾಗಾದರೆ ಪೋರಬಂದರ್ನಲ್ಲಿ ಇವತ್ತು ನಾವು ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಎಲ್ಲೆಲ್ಲಿ ಹೋಗಬಹುದು, ಏನೇನು ನೋಡ್ಬೋದು, ಏನೇನು ವಿಶೇಷತೆ ಇದೆ ಅಂತ ಹೇಳ್ತಾ ಹೋಗ್ತೀನಿ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗದೆ ಸ್ಟೇ ಟ್ಯೂನ್ ಟು FM ರೈನ್ಬೋ.

ಪೋರಬಂದರ್ನಲ್ಲಿ ಇದ್ದೀವಿ, ಈಗ ಪೋರಬಂದರ್ ಏರ್ಪೋರ್ಟ್ನಲ್ಲಿ ಇಳಿದಿದ್ದೀವಿ, ವಾರ್ಡ್ನ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ, ಪೋರಬಂದರ್ ಭೂಮಿಲಿ ಕಾಲಂತೂ ಇಟ್ಟಿದ್ದೀವಿ. ಈಗ ನಾವು ಮೊದಲನೇದಾಗಿ ಎಲ್ಲಿ ಹೋಗೋಣ ಅಂದರೆ ಕೀರ್ತಿ ಮಂದಿರದ ಕಡೆಗೆ ಹೋಗೋಣ. ಕೀರ್ತಿ ಮಂದಿರ ಇದು ಗಾಂಧೀಜಿಯವರ ಜನ್ಮ ಸ್ಥಳವಾದಂತಹ, ಅವರ ಜೀವನ ಹಾಗೂ ವಿಚಾರಧಾರೆ ಮತ್ತು ಸರಳ ಬದುಕಿನ ನೆನಪುಗಳನ್ನು ನಮ್ಮ ಮುಂದೆ ತೆರಳುತ್ತೆ. ಇದು ಅವರ ಮನೆ ಅಂತಲೇ ಹೇಳಬಹುದು. ಗಾಂಧೀಜಿಯವರು ಬಾಲ್ಯವನ್ನು ಕಳೆದಂತಹ ಸ್ಥಳವನ್ನು ನೋಡಿದಾಗ ಅವರ ಜೀವನದ ಆರಂಭದ ದಿನಗಳನ್ನು ನೆನಪಿಸಿಕೊಳ್ಳುವಂತಹ ಅನುಭವ ಆಗುತ್ತೆ. ಹಾಗೆ ಕಸ್ತೂರಿಬಾ ಗಾಂಧೀಜಿಯವರ ನೆನಪಿಗೂ ಇಲ್ಲಿ ವಿಶೇಷವಾದಂತಹ ಸ್ಥಾನ ಇದೆ. ಹಾಗಾದರೆ ಏನಿದೆ ಕೀರ್ತಿ ಮಂದಿರದಲ್ಲಿ ಅಂತ ನೋಡೋದಾದರೆ, 1869 ಅಕ್ಟೋಬರ್ 2 ಗಾಂಧೀಜಿಯವರು ಇಲ್ಲಿ ಜನಿಸಿದರು. ಅವರು ಜನಿಸಿದಂತಹ ಸ್ಥಳವನ್ನು ಸ್ವಸ್ತಿಕ್ ಚಿಹ್ನೆಯಲ್ಲಿ ಮಾರ್ಕ್ 223.40 ಸ್ಕ್ವೇರ್ ಮೀಟರ್ ಇರುವಂತಹ ವಿಸ್ತೀರ್ಣ ಇರುವಂತಹ ಈ ಒಂದು ಜಾಗದಲ್ಲಿ 22 ಕೋಣೆಗಳಿರುವಂತಹ 3 ಮಹಡಿಯ ಮನೆ ಇದೆ. 19ನೇ ಶತಮಾನಕ್ಕೆ ನಮ್ಮನ್ನು ಕೊಂಡೊಯ್ಯೋದು ಈ ಮನೆಯ ಒಂದು ಈ ಮನೆಯ ವಿನ್ಯಾಸವನ್ನು ನೋಡಿದಾಗ 19ನೇ ಶತಮಾನದ ಮನೆಗಳು ಹೇಗಿರ್ತಿದ್ವು ಅದಂತೂ ನಮಗೆ ಚೆನ್ನಾಗಿ ನೆನಪಾಗುತ್ತೆ. ನಾವು ಸಹ ಅಷ್ಟು ಹಿಂದಕ್ಕೆ ಹೋದಾಗೆ ನಮಗೆ ಭಾಸವಾಗುತ್ತೆ. ವರಾಂಡ, ಅಡುಗೆ ಮನೆ, ಪ್ರಾರ್ಥನಾ ಮಂದಿರ ಹಾಗೂ ಹಲವು ಕೋಣೆಗಳನ್ನು ಸೇರಿ ಗಾಂಧೀಜಿಯವರು ಹುಟ್ಟಿದಂತಹ ಜಾಗ, ಅವರು ಅಭ್ಯಾಸ ಮಾಡ್ತಿದ್ದಂತಹ ಜಾಗ, ಅವರು ಓದಿದಂತಹ ಜಾಗವನ್ನು ಸಹ ಗುರುತಿಸಿ ಇಡಲಾಗಿದೆ. ಹಾಗೆ ಈ ಮನೆ ಅಂದಿನ ಕಾಲದ ಗುಜರಾತಿಯ ಶೈಲಿಯ ಮರದ ಕರಕುಶಲ ಕಲೆಯನ್ನು ಬಿಂಬಿಸುತ್ತದೆ. ವಿಷ್ಣುವಿನ 10 ಅವತಾರಗಳ ಚಿತ್ರಣವನ್ನು ಸಹ ಗೋಡೆ ಮೇಲೆ ಬಿಡಿಸಲಾಗಿದೆ. ಕೀರ್ತಿ ಮಂದಿರದ ಹಿಂಭಾಗದಲ್ಲೇ ಗಾಂಧೀಜಿಯವರ ಪತ್ನಿ ಕಸ್ತೂರಬಾ ಅವರ ಜನ್ಮಸ್ಥಳ ನವಿಖಾಡಿ ಇದೆ. ಇಲ್ಲಿ ಹೋದ್ರಂತೂ ಒಂದು ರೀತಿಯ ಶಾಂತ ಸ್ಥಳ ಇದು, ಪ್ರಶಾಂತತೆ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಲ್ಲಿ ಹೋಗಿ ಬಂದವರು ಹೇಳ್ತಾರೆ. ಪೋರ್ಬಂದರಿಗೆ ನೀವು ಯಾರು ಹೋಗಿದ್ದೀರಾ ಅಥವಾ ಅದರ ಕುರಿತಾಗಿ ಓದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ನೀವು ಅಲ್ಲಿ ಹೋಗಿ ಬಂದು ಕೀರ್ತಿ ಮಂದಿರವನ್ನು ನೋಡಿದವರಾಗಿದ್ದರೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗೆ ನೀವೆಲ್ಲಾದರೂ ಓದಿದರೆ, ಕೇಳಿದರೆ, ನಿಮಗೆ ಇನ್ಯಾವುದೇ ವಿಶೇಷವಾದಂಥ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದನ್ನು ಸಹ ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬಹುದು. ಸಂದೇಶವನ್ನು ಕಳಿಸ್ತಾ ಇದ್ದರೆ, ನಾವು ಸಬರಮತಿಗೆ ಹೋಗಿ ಬಂದಿದ್ದೀವಿ, ಗಾಂಧಿಯವರು ಉಪಯೋಗಿಸಿದ ವಸ್ತುಗಳನ್ನೆಲ್ಲ ನೋಡಿ ಬಂದಿದ್ದೀವಿ, ಅವರ ಸಮಾಧಿಯನ್ನು ನೋಡಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಗೇರವರು ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೊಡ್ತಾ ಇರೋ ಸಂದೇಶ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಇವರ ಸಂದೇಶವನ್ನು ಮುಂದಿನ ಭಾಗದಲ್ಲಿ ಓದಲಾಗುತ್ತೆ. ಕೇಳ್ತಾ ಇರಿ, ಎಲ್ಲೂ ಹೋಗದೆ ಪೋರಬಂದರ್ನ ಸುತ್ತಾಡ್ಕೊಂಡು ಬರೋಣ, ಇವತ್ತು ನಮ್ಮ ಜೊತೆಗೆ ಇರಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಯಕ್ಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಂಟೋನಿ ದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೂ ಎಂ ಆರ್ ಚರಣರಾಜ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸುತ್ತಾಡ್ತಾ ಇದ್ದೇವೆ. ಪೋರಬಂದರಿನ ಬೀದಿಗಳಲ್ಲಿ ಇದ್ದೇವೆ. ಪೋರಬಂದರಿನ ಕೀರ್ತಿ ಮಂದಿರವನ್ನು ನೋಡಿದ್ದಾಯಿತು. ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಾವು ಶಬರಮತಿ ಆಶ್ರಮಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ

ಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಆಗಿದೆ, ಹಾಗೆ ಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಅವರ ಜನ್ಮಸ್ಥಳವೂ ಹೌದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮೂಲಕ ನಾವು ಭೇಟಿ ನೀಡಿದಂತಹ ಸ್ಥಳಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇವೆ, ಮಾಹಿತಿಗೋಸ್ಕರ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪೋರಬಂದಿನ ವಿವರಣೆ ನೀವು ಕೊಟ್ಟಿದ್ದು ನೋಡಿ ನನಗೆ ಅಲ್ಲಿಗೆ ಹೋಗಿ ಬಂದಷ್ಟೇ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಅನಂತಮೂರ್ತಿಯವರು ಶೃಂಗೇರಿಯಿಂದ. ಇನ್ನೂ ಮುಗ್ದಿಲ್ಲ ರೀ ಪೋರಬಂದರ್ ಟ್ರಿಪ್, ಇನ್ನೂ ಬಾಕಿ ಇದೆ, ಇನ್ನೂ ತುಂಬ ಜಾಗಗಳಿಗೆ ಹೋಗೋದಿದೆ. ಹೇಳ್ತೀನಿ, ನೀವು ಇಷ್ಟಕ್ಕೆ ಖುಷಿಯಾಯಿತು ಅಂತೆಲ್ಲ ನನಗೆ ಒಂಥರ ಕಾರ್ಯಕ್ರಮ ಮುಗೀತು ಅನ್ನೋ ಥರ ಮೆಸೇಜ್ನ ಕಳಿಸ್ಬೇಡಿ, ಇನ್ನೂ ತುಂಬ ಇದೆ, ಬಾಕಿ ಇದೆ ಹೇಳ್ತೀನಿ. ಆದರೆ 4:30 ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಇದೆ, ಅದು ಮುಗಿದಾದ ನಂತರ ಮತ್ತೆ 5 ಬಿಟ್ಟು ನಿಮ್ಮೊಂದಿಗೆ ನಾನು ಜೊತೆ ಆಗ್ತೀನಿ. ಪೋರಬಂದರಿನ ಟ್ರಿಪ್ನ ನಿಮಗೆ ಮಾಡಿಸ್ತೀನಿ, ಮತ್ತೆ ಎಲ್ಲಿ ಹೋಗೋದು ನೆಕ್ಸ್ಟು ಅಂತ ಹೇಳ್ತೀನಿ. ಸುಧಾಮನ ದೇವಸ್ಥಾನ ಇದೆಯಂತೆ, ಸುಧಾಮನ ದೇವಸ್ಥಾನನೂ ಸಹ ನೋಡ್ಬರೋಣ, ಏನೇನಿದೆ ಅಲ್ಲಿ, ಏನು ಸ್ಪೆಷಾಲಿಟಿ ಇದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲೋ ಹೋಗ್ತಾ ಕಾಯ್ತಾ ಇರಿ ಪ್ಲೀಸ್, ಸ್ಟೇ ಟ್ಯೂನ್ ಟು FM ರೈನ್ಬೋ.

ಸ್ನೇಹಿತರೆ, ತಮ್ಮೆಲ್ಲರಿಗೂ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಗುಜರಾತ್ನ ಪೋರವೊಂದರಲ್ಲಿ ನಾವೀಗ ಇದ್ದೇವೆ. ಕೀರ್ತಿ ಮಂದಿರವನ್ನಂತೂ ನೋಡಿದ್ದಾಯ್ತು, ಮುಂದಿನ ನಮ್ಮ ಪ್ರಯಾಣ ನಡೀತಾ ಇದೆ. ಮುಂದುವರೆದು ಸುಧಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಸುಧಾಮ ಮಂದಿರ ಅಂತಂದರೆ ನಿಮಗೆ ಗೊತ್ತೇ ಇರ್ಬೋದು, ಕೃಷ್ಣನ ಪ್ರಿಯ ಸ್ನೇಹಿತ ಸುಧಾಮ. ದೇವಾಲಯಗಳನ್ನು ನಾವು ಯಾವಾಗಲೂ ದೇವರಿಗಳಿಗಾಗಿ ನಿರ್ಮಿಸಿರೋದನ್ನು ನೋಡಿರ್ತೀವಿ. ಇದು ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ ಮತ್ತು ಭಕ್ತನಿಗಾಗಿ ನಿರ್ಮಿಸಲಾದಂತಹ ಏಕೈಕ ದೇವಾಲಯ. ಸುಧಾಮನು ವಾಸಿಸುತ್ತಿದ್ದ ಜಾಗವನ್ನು ನಂತರ ಇದನ್ನು ಒಂದು ದೇವಾಲಯವಾಗಿ ನಿರ್ಮಾಣ ಮಾಡಲಾಗಿದೆಯಂತೆ. ಸುಧಾಮ ಹಾಗೂ ಅವರ ಪತ್ನಿ ಸುಶೀಲಾ ಅವರ ಮೂರ್ತಿಗಳಿರುವಂತಹ ದೇವಸ್ಥಾನ. ಇಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯನ್ನು ಗರ್ಭಗುಡಿಯಲ್ಲಿ ನಾವು ನೋಡಬಹುದು.

ಸುಧಾಮ ಮಂದಿರದಲ್ಲಿ ಮತ್ತೊಂದು ರೌಂಡ್ ಹೊಡ್ಕೊಂಡು ಬರೋಣ. ಮತ್ತೇನಿದೆ ಅಂತೆಲ್ಲ ತಿಳ್ಕೊಳ್ಳೋಣ. ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸೋಮನಾಥ ಮತ್ತು ಕಲ್ಪಶ್ರೀ ಗುರು ಸಿದ್ದಾಪುರ ಗ್ರಾಮದಿಂದ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಆತ್ಮೀಯ ನಿರೂಪಕರಿಗೆ, 10 ಪೈಸೆ ಖರ್ಚು ಕೂಡ ಇಲ್ಲದೆ ನಮ್ಮನ್ನೆಲ್ಲ ಗುಜರಾತ್ನ ಪೋರಬಂದರಿಗೆ ತಾವು ಕರೆದುಕೊಂಡು ಹೋಗಿ ಬಂದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಜೊತೆ ಬಂದಿದ್ದಕ್ಕೂ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಅದ್ರ ಕೊನೆಯಲ್ಲಿ ಹೇಳ್ತೀವಿ, ಇರಿ ಇರಿ, ಇನ್ನೂ ಸ್ವಲ್ಪ ಜಾಗಗಳು ನೋಡೋದಿದೆ. ಇನ್ನು ಜಸ್ಟ್ ಕೀರ್ತಿ ಮಂದಿರದಿಂದ ಇವಾಗ ಸುಧಾಮ ಮಂದಿರಕ್ಕೆ ಬಂದಿದ್ದೀವಪ್ಪ. ನಿಮಗೆ ಗೊತ್ತಿತ್ತಾ ಇದು ಪ್ರಪಂಚದಲ್ಲಿ

ಅಂತ ಏಕೈಕ ಸುಧಾಮ ಮಂದಿರ ಅಂತೆ, ಸುಧಾಮನಿಗೋಸ್ಕರ ಇರುವಂತಹ ಏಕೈಕ ಮಂದಿರ. ಸುಧಾಮ ಹಾಗೂ ಕೃಷ್ಣನ ಕಥೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಸುಧಾಮನ ಗುರುಕುಲದ ಸ್ನೇಹಿತ ಕೃಷ್ಣ ಹಾಗೂ ಸುಧಾಮ ಅವರು ಗುರುಕುಲದಲ್ಲಿ ಸ್ನೇಹಿತರಾಗಿರ್ತಾರೆ. ನಂತರ ತನ್ನ ಸ್ನೇಹಿತನನ್ನು ನೋಡೋದಕ್ಕೆ ಹೋಗಬೇಕು ಅಂತ ಸುಧಾಮ ಮನಸ್ಸು ಮಾಡಿದಾಗ ತುಂಬ ಕಡು ಬಡತನದಲ್ಲಿರ್ತಾರೆ, ಅವ್ರ ಬಳಿ ಏನೂ ಇರೋದಿಲ್ಲ ಸ್ನೇಹಿತನನ್ನು ನೋಡೋದಕ್ಕೆ. ಆಗ ಅವರ ಹೆಂಡತಿ ಮನೆಯಲ್ಲಿ ಮಾಡಿದಂತಹ ಅವಲಕ್ಕಿಯನ್ನು ಕೊಡ್ತಾರೆ. ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾದಂತಹ ಭೋಜನ ಅಂತ ಎಲ್ರಿಗೂ ಗೊತ್ತಿರೋಂಥದ್ದು. ಅದನ್ನು ತಗೊಂಡೋಗಿ ಕೃಷ್ಣ ಸುಧಾಮರ ಭೇಟಿಯಾಗುತ್ತೆ, ಕೃಷ್ಣ ಸಂತೃಪ್ತನಾಗ್ತಾನೆ ಅನ್ನೋ ಕತೆ ನಿಮಗಂತೂ ಗೊತ್ತೇ ಇದೆ. ಈ ಕಥೆಯನ್ನು ನೆನಪಿಸ್ತಾ ಮತ್ತೊಂದು ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಮತ್ತಷ್ಟು ಮಾಹಿತಿ ಇದೆ ಪೋರ್ಬಂದರಲ್ಲಿ, ಮತ್ತಷ್ಟು ಸುತ್ತಾಡೋಣ. ಎಲ್ಲೂ ಹೋಗದೆ ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ದ ಡೆವಿಲ್ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ ಹರ್ಷಿಕಾ ದೇವನಾಥ್ ಅವರ ಸಂಗೀತ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಹಾಗೂ ವಿ ಅಬ್ಬಿ ಅವರು ಧ್ವನಿಗೂಡಿಸಿದಂತಹ ಗೀತೆಗೆ ಪ್ರಮೋದ್ ಮರ್ಮಂತೆ ಅವರ ಸಾಹಿತ್ಯ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ. ಸ್ನೇಹಿತರೆ, ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಪೋರಬಂದರಿನಲ್ಲಿ ಸುತ್ತಾಡ್ತಾ ಇದ್ವಿ. ಪೋರಬಂದರಿನ ಕೀರ್ತಿ ಮಂದಿರ, ನಂತರ ಸುಧಾಮ ಮಂದಿರವನ್ನು ನೋಡ್ಕೊಬಂದಾಯಿತು. ಈಗ ಮುಂದಿನ ನಮ್ಮ ಪ್ರಯಾಣ ಸಾಗ್ತಾ ಇದೆ ಶ್ರೀಹರಿ ಮಂದಿರ ಅಥವಾ ಸಂದೀಪನಿ ವಿದ್ಯಾಪೀಠದ ಕಡೆಗೆ. ಇದು ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬೃಹತ್ ಮತ್ತು ಭವ್ಯವಾದ ದೇವಸ್ಥಾನ ಇದು ಆಧುನಿಕ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ವೈದಿಕ ಶಿಕ್ಷಣ ನೀಡುವಂತಹ ಗುರುಕುಲವೂ ಸಹ ಇಲ್ಲಿದೆ. ಮುಂದಿನ ನಮ್ಮ ಪ್ರಯಾಣ ಭಾರತ ಮಂದಿರದ ಕಡೆಗೆ. ಇದು ಭಾರತ ಮಾತೆಗೆ ಸಮರ್ಪಿತವಾದಂತಹ ವಿಶಿಷ್ಟ ಮಂದಿರ. ಭಾರತೀಯ ಸಂಸ್ಕೃತಿ, ಇತಿಹಾಸ ಮತ್ತು ಪುರಾಣಗಳನ್ನು ಬಿಂಬಿಸುವಂತಹ ಸುಂದರ ಶಿಲ್ಪಕಲೆಗಳು ಮತ್ತು ಭಿತ್ತಿಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಇದಲ್ಲದೆ ಪೋರಬಂದರ್ನಲ್ಲಿ ಹುಜೂರ್ ಪ್ಯಾಲೇಸ್ ಅಂತ ಇದೆ, ಹುಜೂರ್ ಅರಮನೆ ಅಂತ ಕರೀತಾರೆ. ಕರಾವಳಿಯ ತೀರದಲ್ಲೇ ನೆಲೆಗೊಂಡಿರುವಂತಹ ಈ ಭವ್ಯ ಅರಮನೆಯನ್ನು ರಾಣಾ ನಟವರ್ ಸಿಂಹಜಿ ಅವರು ಯುರೋಪಿಯನ್ ಶೈಲಿಯಲ್ಲಿ ನಿರ್ಮಿಸಿದರು. ಸದ್ಯಕ್ಕೆ ಒಳಗೆ ಹೋಗಲು ಅನುಮತಿ ಇಲ್ಲದೇ ಇರೋ ಕಾರಣ ಇದರ ವಾಸ್ತುಶಿಲ್ಪವನ್ನು ಹೊರಭಾಗದಿಂದಲೇ ಪ್ರವಾಸಿಗರು ನೋಡಬಹುದಾಗಿದೆ. ಸ್ನೇಹಿತರೆ, ಪೋರ್ಬಂದರ್ನಲ್ಲಿ ಇನ್ನೇನು ಇದೆ ಅಂತ ನೋಡೋಣ. ಹಾಗೆ ನೀವು ತೋರಿಸ್ತಾ ಇರೋಂಥ ಸ್ಥಳಗಳ ಬಗ್ಗೆ ನಾವು ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶೆಕೆನೂ ಬಹಳ ಇದೆ, ಸಾಯಂಕಾಲದವರೆಗೆ ಪ್ರವಾಸ ಮುಗಿಸಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಹೌದು ಹೌದು, ನೀವಿರೋದು ಸಮುದ್ರ ತೀರದಲ್ಲಿ, ಅದಕ್ಕೆ ಶೆಕೆ ಜಾಸ್ತಿ ಇದ್ದೇ ಇರುತ್ತೆ, ಸ್ವಲ್ಪ ತಡ್ಕೋಬೇಕು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಹರಿಕೆರೆಯಿಂದ ಪಂಡಿತ್ ಚನ್ನಪ್ಪ ಅವರು, ಸಾರವಾಡದಿಂದ. ತುಂಬ ಸಂತೋಷ ನಿಮ್ಮ ಸಂದೇಶಗಳನ್ನು ನೋಡಿದಾಗ. ಮತ್ತಷ್ಟು ಜಾಗಗಳಿದೆ, ಹೋಗಿ ಬರೋಣ. ಇನ್ನೊಂದು ಭಾಗದಲ್ಲಿ ಎಲ್ಲ ಜಾಗಗಳನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ನೆನಪಿರಲಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ವಿಸ್ಮಯ ಜಗತ್ತಿನಲ್ಲೂ ಸಾಕ್ತಾ ಇರೋ ನಿಮ್ಮೆಲ್ಲರಿಗೂ ಹಬ್ಬ ಹಬ್ಬ. ಯಾಕಂದ್ರೆ ಇವತ್ತು ನಾವು ಪೋರ್ಬಂದಿರ್ನ ಬೀದಿಗಳಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಮುಂದಿನ ನಮ್ಮ ಪ್ರಯಾಣ ಪೋರ್ಬಂದಿರ್ ಬೀಚ್ ಕಡೆಗೆ, ಚೌಪಾಟಿ ಬೀಚ್ ಕಡೆಗೆ ನಾವು ಹೋಗೋದು. ಅರಬ್ಬಿ ಸಮುದ್ರದ ತಟದಲ್ಲಿರುವಂತಹ ಈ ಸ್ವಚ್ಛ ಹಾಗೂ ಶಾಂತಿಯುತ ಬೀಚ್ ಪ್ರವಾಸಿಗರ ನೆಚ್ಚಿನ ತಾಣ ಅಂತಾನೆ ಹೇಳ್ಬೋದು. ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೂ ಬೀಚ್ ವಾಕ್ನ ಇಷ್ಟಪಡೋರಿಗೂ ಸಹ ಈ ಜಾಗ ತುಂಬ ಇಷ್ಟ ಆಗುವಂತಹ ಜಾಗ ಅಂತ ಹೇಳ್ಬೋದು. ಮುಂದಿನ ನಮ್ಮ ಪ್ರಯಾಣ ಪೋರ್ಬಂದರ್ನ ಪಕ್ಷಿಧಾಮದ ಕಡೆಗೆ. ನಗರದ ಹೃದಯ ಭಾಗದಲ್ಲಿರುವ ಈ ಸಣ್ಣ ಪಕ್ಷಿಧಾಮವು ನೂರಾರು ಪ್ರಭೇದಗಳ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳಿಗೆ, ವಿಶೇಷವಾಗಿ ಪೆಲಿಕನ್ ಹಾಗೂ ಫ್ಲೆಮಿಂಗೋಗಳ ಆಶ್ರಯ ತಾಣವಾಗಿದೆ. ಆಯಿತು, ಈಗ ಪಕ್ಷಿಧಾಮದಲ್ಲೂ ಸುತ್ತಾಡಿದ್ದಾಯಿತು. ಮುಂದಿನ ನಮ್ಮ ಪ್ರಯಾಣ ಜಾಂಬುವಾನ್ ಗುಹೆ ಕಡೆಗೆ. ಪೋರಬಂದರಿನಿಂದ ಸುಮಾರು 15 ಕಿಲೋಮೀಟರ್ ದೂರದ ರಣವಾವ್ ಎಂಬಲ್ಲಿರುವ ಈ ಪುರಾತನ ಗುಹೆಯು ರಾಮಾಯಣ ಕಾಲದ ಜಾಂಬವಂತನಿಗೆ ಸಂಬಂಧಿಸಿದ್ದಾಗಿದೆ ಎಂಬುದು ನಂಬಿಕೆ. ಗುಹೆಯ ಒಳಗೆ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಒಂದು ಶಿವಲಿಂಗವಿದೆಯಂತೆ. ಜಾಂಬುವಾನ್ ಗುಹೆ ಇದು ಜಾಂಬವಂತನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತೆ. ಪೋರ್ಬಂದರಿಂದ ಸುಮಾರು 15 ಕಿಲೋಮೀಟ್ರ್ ಮತ್ತೆ ಟ್ರಾವೆಲ್ ಮಾಡಿ ಹೋಗಬೇಕು. ಹಾಗೆ ಪೋರ್ಬಂದರಿಗೆ ಹೋದಾಗ ಗುಜರಾತ್ ಥಾಲಿ ನಿಮಗೆ ಗೊತ್ತಿರುವಂತಹದ್ದೇ. ಗುಜರಾತ್ ಥಾಲಿ ತುಂಬ ವಿಶೇಷವಾಗಿ ಚೆನ್ನಾಗಿರುತ್ತೆ. ಗುಜರಾತಿ ಶೈಲಿಯ ಊಟ ನೀವು ಅದನ್ನು ಸವಿಬೋದು, ಹಾಗೂ ಧೋಕ್ಲಾ ಖಾಂಡ್ವಿ ಮತ್ತು ಕರಾವಳಿ ಶೈಲಿಯ ವಿವಿಧ ಖಾದ್ಯಗಳನ್ನು ಅಲ್ಲಿ ನಾವು ಸವಿಬೋದು. ಹಾಗೆ ಗುಜರಾತ್ ಶೈಲಿಯ ಉಡುಪುಗಳನ್ನ ಊಟವನ್ನು ಸವಿದು ಗುಜರಾತ್ನಿಂದ ಹೊರಟು ಬರುವಂಥ ಸಮಯ ಆಯಿತು. ನೀವೆಲ್ಲ ರೆಡಿ ಆದರೆ ಆಗಿದ್ರೆ ವಾಪಸ್ ಹೋಗೋದಕ್ಕೆ. ಹೇಗಿತ್ತು ಇವತ್ತು ಪೋರಬಂದರಿನ ಪ್ರಯಾಣ? ಪೋರಬಂದರ್ನಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಸಂದೇಶ ಕಳಿಸಿ ತಿಳಿಸಿ. ಸಂದೇಶ ಕಳಿಸಿದ್ದಾರೆ ಮೇಡಮ್, ನಾನು 3:30 ಕೇಳ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಮಾಹಿತಿ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ನಾಗಪತಿ ವಿ ಹೆಗಡೆ, SN ನಗರ, ಸಾಗರದಿಂದ. ನೋಡಿ, ನಿಮ್ಮನ್ನು ಸಾಗರದಿಂದ ಪೋರ್ಬಂದರ್ ಸಾಗರದವರೆಗೂ ನಾನು ಕರ್ಕೊಂಡೋಗಿ ಬಂದೆ. ಈ ಸಾಗರ ಬೇರೆ, ಆ ಸಾಗರ ಬೇರೆ, ಆದರೂ ಕರ್ಕೊಂಡೋಗಿ ಬಂದೆ. ಸಾಗರ ತೀರದಲ್ಲಿ ಒಂದು ಪ್ರಯಾಣವನ್ನು ಮಾಡಿಬಂದ್ವಿ. ಚೆನ್ನಾಗಿತ್ತಲ್ವ ಪೋರಬಂದರು? ನೋಡಿ, ಪುಣ್ಯಾತ್ಮರು ಹುಟ್ಟಿದ್ರಿಂದ ಪುಣ್ಯಸ್ಥಳವಾಯಿತು, ಪುಣ್ಯಸ್ಥಳವಾಗಿದ್ದರಿಂದ ಪುಣ್ಯಾತ್ಮರು ಹುಟ್ಟಿದ್ರೋ ಗೊತ್ತಿಲ್ಲ, ಆದರೆ ಎರಡಕ್ಕೂ ಒಂದೇ ಅರ್ಥ, ಒಂದೇ ಸಂಬಂಧ ಅಂತ ನಾವು ಹೇಳ್ಬೋದು. ಮತ್ತೊಂದು ವಿಷಯ, ದೇಶನಾದರೂ ಸುತ್ತಿ ನೋಡಬೇಕು, ಕ್ವಶನ್ ಆದರೂ ಓದಿ ನೋಡಬೇಕು ಅಂತ ಇದೆ. ಅದಕ್ಕೆ ಮತ್ತೊಂದು ಎಡಿಷನ್ನು, ದೇಶನೂ ಓದೋಕ್ಕಾಗದೆ

ಕೋಶನು ಕ್ಷಮಿಸಿ ದೇಶನೂ ಸುತ್ತೋಕಾಗದೆ ಕೋಶನೂ ಓದೋಕಾಗದೆ ಇದ್ರೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನ ಕೇಳಿ ಪ್ರತಿ ಶುಕ್ರವಾರ 4-5 ಗಂಟೆವರೆಗೂ ಅಂತ ಹೇಳ್ತಾ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಪೋರ್ಬಂದರ್ ಬಗ್ಗೆ ಉತ್ತಮ ಮಾಹಿತಿ ಜೊತೆಗೆ ಸುಮಧುರ ಗೀತೆಗಳ ಪ್ರಸಾರ ಮಾಡ್ತಾ ಇರೋ ತಮಗೆ ಅನಂತ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಲಿಂಗಸೂರು ತಾಲೂಕಿನ ನವಲಿಯಿಂದ YB ಚಳ್ಳ ಮರದ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮೇಡಮ್, ಪೋರ್ಬಂದರ್ ಕಡೆಗೆ ಹೋಗಿ ಗಾಂಧೀಜಿ ಜನ್ಮಸ್ಥಳ ಹಾಗೆ ಕೃಷ್ಣ ಸುಧಾಮರ ಸ್ನೇಹದ ಪ್ರತೀಕವಾಗಿ ಕಟ್ಟಿರುವಂತಹ ಸುಧಾಮ ಮಂದಿರ ಹಾಗೆ ಭಾರತೀ ಮಂದಿರ ಹಲವಾರು ಸ್ಥಳಗಳನ್ನ ತೋರಿಸ್ತಾ ಇರೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ಸಮಯ ಆಗ್ತಾ ಬಂತು, ನಮ್ಮನ್ನ ವಾಪಸ್ ಬರ್ತಾ ಇಳಿಸಿ ಬೆಂಗಳೂರಿಗೆ, ಹಸುಗಳಿಗೆ ಎಲ್ಲ ತಿಂಡಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಬಿಳೆಬಾವಿಯಿಂದ ಮಂಜುನಾಥ್ ಅವರಿಂದ. ಖಂಡಿತವಾಗ್ಲೂ ನಿಮ್ಮವರಿಗೆ ನಿಮ್ಮನ್ನ ಸೇಫ್ ಆಗಿ ತಲುಪಿಸಿದ್ದೀನಿ ಅನ್ನೋ ನಂಬಿಕೆಯಲ್ಲಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸ್ನೇಹಿತರೆ, ಇಲ್ಲಿಗೆ ಕಾರ್ಯಕ್ರಮಗಳು ಮುಗಿತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗಿನ ಪ್ರಸಾರದಲ್ಲಿ ಭಾಗಿಯಾಗಿದ್ದು ನಾನು ನಿಮ್ಮ ನೆಚ್ಚಿನ RG ಸಿಂಧು. 5 ಗಂಟೆಯಿಂದ ನಿಮ್ಮ ಜೊತೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಯಾರಿರ್ಬೋದು ಅಂತ ಗೆಸ್ ಮಾಡ್ತೀರಾ ಅಥವಾ ಹೇಳ್ಬಿಡ್ಲಾ? RJ ಚೈತ್ರ ಅವರು ನಿಮ್ಮನ್ನ ಭೇಟಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಸ್ಟೇಷನ್ 2 FM ರೈನ್ಬೋ ಅಂತ ಹೇಳ್ತಾ ನನಗೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾ ನಮಸ್ಕಾರ.

ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಸುಫ್ರಮ್ ಸೋ ಚಿತ್ರದಿಂದ. ಪೃಥ್ವಿ ಅವರ ಸಾಹಿತ್ಯ ಹಾಗೂ ಕೆ ಸುಮೇಧ್ ಅವರ ಸಂಗೀತ ಇರುವಂತಹ ಹಾಡು ಸಿದ್ಧಾರ್ಥ್ ಬೆಳಮಣ್ಣು ಅವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯವಾಗಿದೆ 5:03. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. 5 ಗಂಟೆಯ ಸಮಯ ಇನ್ನು ಮುಂದೆ ನಿಮ್ಮ ಜೊತೆ ಕಾರ್ಯಕ್ರಮಗಳಲ್ಲಿ ಜೊತೆಯಾಗೋದಕ್ಕೆ ಬಂದಿರೋದು ನಾನು ಆರ್ಜೆ ಚೈತ್ರ. ಹಾಗಾದ್ರೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಕಾರ್ಯಕ್ರಮದಲ್ಲಿ ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಈ ವಾರ ತೆರೆ ಕಂಡಿರುವಂತಹ ಕನ್ನಡ ಸಿನಿಮಾಗಳ ಹಂಗಾಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವಾರ ಸ್ಯಾಂಡಲ್ವುಡ್ನಲ್ಲಿ ಏನೆಲ್ಲ ಹೊಸ ಸುದ್ದಿ ಅಂತ ನೋಡೋಣ. ಹೊಸ ಸಿನಿಮಾಗಳು ಬಿಡುಗಡೆಯಾಗಿವೆ,

ಹೊಸ ಕತೆಗಳು ಪ್ರೇಕ್ಷಕರ ಮುಂದೆ ಬಂದಿದೆ. ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದೆಯಾ? ಲಾಂಗ್ ವೀಕೆಂಡ್ ಬೇರೆ, ಇವತ್ತಿಂದ ಇವತ್ತು ನಾಳೆ ನಾಡಿದ್ದು ಎಲ್ಲ ಕೂಡ ರಜಾ. ಸೊ ಲಾಂಗ್ ವೀಕೆಂಡ್ ಪ್ಲ್ಯಾನ್ ಏನಾದರೂ ಇದೆಯಾ? ಏನೂ ಇಲ್ಲ, ಬೆಂಗಳೂರಲ್ಲೇ ಇದ್ದೀರಾ ಅಂತಂದರೆ ಈ ಸಿನಿಮಾಗಳನ್ನು ನೋಡೋ ಯೋಚನೆ ಏನಾದರೂ ನೀವು ಮಾಡಿ, ಅಥವಾ ಮೊದಲು ರಿವ್ಯೂ ನೋಡಿ ಆಮೇಲೆ ಸಿನಿಮಾ ನೋಡೋ ಪ್ಲ್ಯಾನಾ? ಈ ವಾರ ಬಿಡುಗಡೆಯಾದ ಸಿನಿಮಾಗಳಲ್ಲಿ ಯಾವ ಸಿನಿಮಾ ನಿಮ್ಮ ಗಮನ ಸೆಳೆದಿದೆ? ನಿಮ್ಮ ಆಯ್ಕೆಯ ಸಿನಿಮಾದ ಹೆಸರನ್ನು ನಮಗೆ ತಿಳಿಸಿ. ಸೊ ಹಾಗಾದರೆ ಈ ವಾರದ ವೀಕೆಂಡ್ ಪ್ಲ್ಯಾನ್ ಏನು? ಸಿನಿಮಾಗಳಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಯಾವ ಸಿನಿಮಾಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ಕೇಳಿಸ್ಕೊಡಿ. ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನು ನೋಡ್ತೀರಾ ಅಥವಾ ಓ ಟಿ ಟಿಲಿ ಯಾವುದಾದ್ರೂ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ? ಈ ಒಂದು ಸಂದೇಶವನ್ನು ಕೂಡ ನೀವು ನನಗೆ ಕಳಿಸ್ಕೊಡಬಹುದು ವಾಟ್ಸ್ಆ್ಯಪ್ ಮುಖಾಂತರ. ಹಾಗಾದರೆ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತಾ ಇದೆ, ಈ ನನ್ನ ಕಣ್ಣಾಣೆ ಅನ್ನುವಂತಹ ಗೀತೆ, ಅಭಿ ಸಿನಿಮಾದ ಗೀತೆ.

ಸಮಯಾಗಿದೆ 5:14 ನೀವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಒಂದ್ ಕಡೆ ದೊಡ್ಡ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡುದು, ಅದ್ಭುತವಾಗಿರುವಂತಹ ಸೌಂಡು, ಪಾಪ್ಕಾರ್ನ್, ಸ್ನೇಹಿತರು ಅಥವಾ ಮನೆಯವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡುವಂತಹ ಮಜಾ, ಆದ್ರೆ ಇನ್ನೊಂದ್ ಕಡೆ ಮನೆಯಲ್ಲೇ ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡುವಂತಹ ಸುಖ. ಇತ್ತೀಚೆಗೆ ಸಿನಿಮಾ ಬಿಡುಗಡೆಯಾದ ತಕ್ಷಣನೆ ಓಟಿಟಿಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋರು ಒಂದ್ ಕಡೆ, ಆದ್ರೆ ಸಿನಿಮಾಗಳು ಬಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ಕಾಯ್ತಾ ಇರೋರು ಇನ್ನೊಂದು ಕಡೆ. ಸೊ ನೀವು ಯಾವ ಟೀಮ್, ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನ ನೋಡ್ತೀರಾ ಅಥವಾ ಓಟಿಟಿ ಮನೆಯಲ್ಲೇ ಕುತ್ಕೊಂಡು ಸಿನಿಮಾಗಳನ್ನ ನೋಡ್ತೀರಾ, ಹಾಗೆ ನಿಮ್ಗೆ ಯಾವ ಸಿನಿಮಾವನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಈ ಒಂದು ಲಾಂಗ್ ವೀಕೆಂಡ್ಗೆ ಅಂತ ನನಗೆ ಸಂದೇಶಗಳನ್ನ ಕಳಿಸಿ ಅಂತ ನಾನು ಹೇಳಿದ್ದೆ. ಆನಂದ್ ಕುಲಕರ್ಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮೇಡಮ್ ಅವರೇ, ನಂಗೆ ಹಳೆಯ ಸಿನಿಮಾಗಳು ತುಂಬಾ ಇಷ್ಟ. ಚಂದ್ರಶೇಖರ್ ಅವರು ಹಾಗೆ ಆರ್ತಿ ಅವರು ನಟಿಸಿರುವಂತಹ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾವನ್ನ ನೋಡಬೇಕು ಅನ್ನುವಂತಹ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಈ ವಾರ ತೆರೆ ಕಂಡಂತಹ ಸಿನಿಮಾಗಳಲ್ಲಿ ಮೊದಲ ಸಿನಿಮಾ ಬಗ್ಗೆ ನಾನು ಮಾತಾಡೋದಾದ್ರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವಂತಹ ಸಿನಿಮಾ ಬೇಲ್ ಸಿನಿಮಾ ಈ ವಾರ ತೆರೆ ಕಂಡಿದೆ. ಪವನ್ ಒಡೆಯರ್ ಅವರ ನಿರ್ದೇಶನದ ಸಿನಿಮಾ. ಶಿವರಾಜ್ ಕುಮಾರ್, ಜಯರಾಮ್, ಸಂಜನಾ ಆನಂದ್ ಸೇನ ಇವರೆಲ್ಲರೂ ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ಸಿನಿಮಾ ಇದು. ಆಕ್ಷನ್, ಡ್ರಾಮಾ, ಥ್ರಿಲ್ಲರ್, 2 ಗಂಟೆಯ ಕಾಲ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ. ಒಂದು ಏನಂತಾರೆ, ಒಂದು ಸಸ್ಪೆನ್ಸ್ ಕತೆ ಜೊತೆಗೆ ಸಾಗತ್ತೆ ಚಿತ್ರಕತೆ. ಯಾವುದೋ ಒಂದು, ನಾನು ಈಗಲೇ ರಿವ್ಯೂನ ಕೊಡಲ್ಲ ಡೆಫಿನೆಟ್ಲಿ, ಬಿಕಾಸ್ ನೀವು ವೀಕೆಂಡ್ ಹೋಗಿ ಸಿನಿಮಾವನ್ನು ನೋಡ್ಬೋದು. ಬಟ್ ಇದೊಂದು ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಇದೊಂದು ಹೊಸ ಸಿನಿಮಾ ಸಂಭ್ರಮ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಚಿತ್ರದ ಮೂಲಕ ಮತ್ತೆ ಆಕ್ಷನ್ ಹಾಗೆ ಥ್ರಿಲ್ಲರ್ ಕತೆಯನ್ನು ಪ್ರೇಕ್ಷಕರ ಮುಂದೆ ತರಲಾಗಿದೆ. ಸೊ ಒಂದು ಪೊಲೀಸ್ ಅಧಿಕಾರಿಯ ಕತೆ, ನ್ಯಾಯಕ್ಕಾಗಿ ನಡೆಸುವಂತಹ ಹೋರಾಟದ ಕತೆ ಇದರ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇವತ್ತೇ ಸಿನಿಮಾ ಬಿಡುಗಡೆಯಾಗಿದೆ, ಸಾಕಷ್ಟು ವಿಮರ್ಶೆಗಳು ಇದ್ರ ಬಗ್ಗೆ ಬರಬಹುದು. ಸೊ ನಾನು ವಿಮರ್ಶೆ ಕೊಡ್ತಾ ಇಲ್ಲ, ಬಟ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ದಟ್ ಈ ಸಿನಿಮಾ ಈ ವಾರ ಬಿಡುಗಡೆಯಾಗಿದೆ. ಸೊ ನೀವು ಆಸಕ್ತಿ ಇದ್ರೆ, ನೀವು ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ ನೋಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇದನ್ನ ನೀವು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಐ ಲವ್ ಯು ಅನ್ನುವಂತಹ ಗೀತೆ ಮೋಗಿನ ಮನಸ್ಸು ಸಿನಿಮಾದಿಂದ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ವಿಲನ. ಸಮಯ ಆಗ್ತದೆ 5:26. ನನಗೆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾವನ್ನು ನೋಡೋಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಗೌರಾಂಗ್ ಅವರು ಲಿಂಗಸವೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾನಂತೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡು 15 ವರ್ಷಗಳೇ ಆಗೋಯ್ತು ಮೇಡಮ್. ಮನೆಯಲ್ಲೇ ಕುಳಿತು ಒಳ್ಳೆಯ OTT ಆ್ಯಪ್ನಲ್ಲಿ ಸಿನಿಮಾ ವೀಕ್ಷಿಸೋದು ಹಾಗೂ TVನಲ್ಲಿ ಬರುವಂತಹ ಸಿನಿಮಾಗಳನ್ನು ನೋಡೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. TV ಅಷ್ಟೇ, ಆಕಾಶವಾಣಿ ಮುಖ್ಯವಾಹಿನಿ ಕೇಳೋದು ಕೂಡ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಎ.ಟಿ. ಅವರು ನಾಗಮಂಗಲ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕರುಳಿನ ಕೂಗು 1994 ಬಿಡುಗಡೆಯಾದಂತಹ ಸಿನಿಮಾ ಜನಪ್ರಿಯ ಕೌಟುಂಬಿಕ ಹಾಗೂ ಭಾವನಾತ್ಮಕ ಕನ್ನಡ ಚಲನಚಿತ್ರವಾಗಿದೆ. ಈ ಒಂದು ಸಿನಿಮಾವನ್ನು ನಾನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲಾಂಗ್ ವೀಕೆಂಡ್ ಹತ್ತಿರದಲ್ಲಿದೆ, ನಿಮಗೂ ಕೂಡ ಯಾವ ಸಿನಿಮಾವನ್ನು ನೋಡಬೇಕು, ಮನೇಲಿ ಕೂತ್ಕೊಂಡು ನೋಡಬೇಕಾ ಅಥವಾ ಮನೇಲಿ ಕೂತ್ಕೊಂಡು OTT ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಬೇಕಾ ಅಥವಾ ಥಿಯೇಟ್ರಿಗೆ ಹೋಗಿ ನೋಡುವಂತಹ ಮಜಾನ ನೀವು ಅನುಭವಿಸ್ಬೇಕಾ ಅಂತ ನಾನು ಕೇಳಿದ್ದೆ ನಿಮಗೆ. ಹಾಗೆ ಇವತ್ತು ಮತ್ತೊಂದು ಸಿನಿಮಾ ಕೂಡ ಬಿಡುಗಡೆಯಾಗಿದೆ. ಹುಲಿ ಬೀರ ಅನ್ನುವಂತಹ ಸಿನಿಮಾ ಬಿಡುಗಡೆಯಾಗಿದೆ. ಮದರಂಗಿ ಮಲ್ಲಿಕಾರ್ಜುನ್ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ ಇದು. ರೂರಲ್ ಅಂಜನ್ ಅವರು ನಾಯಕ, ಚೈತ್ರಾ ತೋಟದ ಪನು ಪಾಟೀಲ್ ಅವರು ನಾಯಕಿಯರಾಗಿ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ರಂಗಾಯಣ ರಘು ಅವರು, ರಾಜೇಂದ್ರ ಕಾರಂತ್ ಅವರು, ಹೀಗೆ ಹಲವಾರು ತಾರಾ ಬಳಗವನ್ನೇ ಹೊಂದಿದೆ ಈ ಒಂದು ಸಿನಿಮಾ. ವೀರ್ ಸಮರ್ಥ್ ಅವರ ಸಂಗೀತ ಈ ಒಂದು ಸಿನಿಮಾಗಿದೆ. ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನಲ್ಲಿ ಮೂಡಿಬಂದಿರುವಂತಹ ಒಂದು ಸಿನಿಮಾ. ಹೇಗೆ ವಿದ್ಯಾವಂತ ಯುವಕರು ಒಂದು ಉದ್ಯೋಗಗಳಿಗೆ ನಗರಗಳತ್ತ ಬರ್ತಾರಲ್ವ, ಸೊ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಡೈರೆಕ್ಷನ್ನಲ್ಲಿ ಇರುವಂತಹ ಸಿನಿಮಾ. ನಮ್ಮ ಹಳ್ಳಿಗಳು, ನಮ್ಮ ಮಣ್ಣಿನ ಸೊಗಡು, ನಮ್ಮ ಊರಿನ ಜನರ ಜೀವನ ಇವೆಲ್ಲವನ್ನ ನೆನಪಿಸುವಂತಹ ಸಿನಿಮಾ ಹುಲಿಬೀರ. ಇವತ್ತಿನ ಯುವಕರು, ಅದೇ ನಾನು ಹೇಳ್ದಂಗೆ, ಪಟ್ಟಣಕ್ಕೆ ಹೋಗ್ತಿರುವಂತಹ ಈ ಕಾಲದಲ್ಲಿ ಹಳ್ಳಿಗಳನ್ನು ಹೇಗೆ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತಹ ಒಂದು ಒಳ್ಳೆಯ ಮೆಸೇಜನ್ನು ಇಟ್ಕೊಂಡಿರುವಂತಹ ಸಿನಿಮಾ. ಹೇಗೆ ರೂರಲ್ ಅಂಜನ್ ಅವರು ಅವರ ಅಭಿನಯದಲ್ಲಿ ಮೋಡಿ ಮಾಡಿದ್ದಾರೆ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಜನರಿಗೆ ಇದೆ. ಹಾಗಾಗಿ ಇನ್ನೊಂದು ಆಪ್ಷನ್ ಇದೆ ನಿಮಗೆ ಈ ವಾರ ನೀವು ನೋಡ್ಬೋದಾದಂತಹ ಸಿನಿಮಾ, ಅದೇ ಹುಲಿ ಬೀರ.

ಹಾಗಾದ್ರೆ ಸಮಯ ಆಗ್ತಾ ಇದೆ 5:28. ನೀವು ಕೂಡ ಈ ಒಂದು ಲಾಂಗ್ ವೀಕೆಂಡ್ ಅನ್ನ ಹೇಗೆ ಕಳಿಬೇಕು ಅಂತ ಅನ್ಕೊಂಡಿದ್ರೆ, ಆಫ್ ಕೋರ್ಸ್ ಬೇರೆ ಕಡೆ ಹೋದ್ರೆ ಎಲ್ಲಾ ಕಡೆನೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ಇಲ್ಲೇ ಬೆಂಗಳೂರಿನಲ್ಲೇ ಇರುವಂತವರು ಅಥವಾ ನಿಮ್ಮ ನಿಮ್ಮ ಮನೆಗಳಲ್ಲೇ ಇರುವಂತಹವರು ಲಾಂಗ್ ವೀಕೆಂಡ್ ಅನ್ನ ಹೇಗೆ ಕಳಿಬೇಕು ಅಂತ ಅನ್ಕೊಂಡಿದ್ದೀರಿ, ಯಾವ ಒಂದು ಸಿನಿಮಾವನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ಥಿಯೇಟರ್ಗೆ ಹೋಗಿ ನೋಡ್ಬೇಕಾ ಅಥವಾ ಮನೆಯಲ್ಲೇ ಕೂತ್ಕೊಂಡು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಬರುವಂತಹ ಸಿನಿಮಾ ಅಥವಾ ಯಾವುದೋ ಹಳೆಯ ಸಿನಿಮಾವನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತಲ್ವ? ಸೊ ನಿಮಗೆ ಯಾವ ಸಿನಿಮಾವನ್ನು ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇದೆ ಅಥವಾ

ಅವಿನಾಶ್ ಚಬ್ಬಿ ಅವರ ಧ್ವನಿಯಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಗೀತೆಯನ್ನ ಕೇಳ್ಕೊಂಡ್ರಿ. ಮುರಳಿ ಮೀಟ್ಸ್ ಮೀರಾ ಸಿನಿಮಾದಿಂದ ಸಮಯ ಆಗಿದೆ 5:46 ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಇವತ್ತು ಶುಕ್ರವಾರ, ಹಾಗೆ ಲಾಂಗ್ ವೀಕೆಂಡ್ ಇರೋದ್ರಿಂದ ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇವತ್ತು ತೆರೆಕಂಡಿರುವಂತಹ ಮತ್ತೊಂದು ಸಿನಿಮಾ ತ್ರಿಕಾರಂ ಅನ್ನುವಂತಹ ಸಿನಿಮಾ, ಥ್ರಿಲ್ಲರ್ ಪ್ರೇಮ ಕಥೆ ಸಿನಿಮಾ ಇದು. ದಿಲೀಪ್ ಕುಮಾರ್ ಜೆ ಆರ್ ಅವರ ನಿರ್ದೇಶನದಲ್ಲಿ ಹರ್ಷವರ್ಧನ್ ಕೇಸರಿ ಅವರ ಅವರು ನಾಯಕರಾಗಿ, ನಿಶಿತಾ ಶೆಟ್ಟಿ ಅವರು ನಾಯಕಿಯಾಗಿ, ನಾಗೇಂದ್ರ ಅರಸು, ಮಂಜು ಪಾವಗಡ, ದೇವತಾ ಮನು, ಹೀಗೆ ಸಾಕಷ್ಟು ತಾರಾ ಬಳಗವನ್ನು ಹೊಂದಿರುವಂತಹ ಸಿನಿಮಾ. ವಿವೇಕ್ ಚಕ್ರವರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಥ್ರಿಲ್ಲರ್ ಪ್ರೇಮ ಕಥೆ ತ್ರಿಕಾರಂ. ಒಂದು ಹಳ್ಳಿಯಲ್ಲಿ ಧೈರ್ಯವಾಗಿರುವಂತಹ ಯುವಕನ ಪ್ರೇಮ ಕಥೆ ಇದು. ಸೊ ಅದರ ಜೊತೆ ನಡೆಯುವಂತಹ ಬದುಕಿನ ವಿಚಿತ್ರ ಘಟನೆಗಳು ಎಲ್ಲವೂ ಕೂಡ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರೇಮ ಕಥೆ ಜೊತೆಗೆ ಒಂದಿಷ್ಟು ನಿಗೂಢತೆ, ರಹಸ್ಯ ಮತ್ತು ರೋಚಕ ತಿರುವುಗಳನ್ನು ಹೊಂದಿರುವಂತಹ ಸಿನಿಮಾ. ಇಂತಹ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲಿ ನೋಡೋ ಮಜಾನೇ ಬೇರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂಥರ ಕುತೂಹಲನ ಮೂಡಿಸುವಂತಹ ಕಥೆಯೊಂದಿಗೆ ಇವತ್ತು ತೆರೆ ಕಂಡಿರುವಂತಹ ಸಿನಿಮಾ ಇದು ತ್ರಿಕಾರಂ. ಹಾಗಾದರೆ ಮೂರು ಸಿನಿಮಾಗಳು ಈ ವಾರ ತೆರೆ ಕಂಡಿದೆ, ಬೇಲ್, ಹುಲಿಬೀರ, ಹಾಗೆ ತ್ರಿಕಾರಂ ಅನ್ನುವಂತಹ ಸಿನಿಮಾ. ಸೊ ನಿಮ್ಮ ಆಯ್ಕೆಯ ಸಿನಿಮಾ ಸಮಯ ಸಿಕ್ಕರೆ ಈ ವೀಕೆಂಡ್ ನಿಮಗೂ ಕೂಡ ಪಿಕ್ಚರನ್ನ, ಯಾವುದಾದ್ರೂ ಮೂವಿನ ನೋಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡಿ. ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ದಿನ ಫ್ಯಾಮಿಲಿ ಜೊತೆ ಕಳೆದ್ರೆ ಆ ಒಂದು ಮಜಾನೇ ಬೇರೆ ಅಂತ ನಾನು ಹೇಳ್ತೀನಿ. ಹಾಗೆ ಹರೀಶ್ ಅವರು ಮಲೇಶ್ವರಂನಿಂದ ಹಾಸ್ಯ ಪ್ರಧಾನ, ಭಕ್ತಿ ಪ್ರಧಾನವಾಗಿರುವಂತಹ ಸಿನಿಮಾಗಳು ಬಂದರೆ ತುಂಬ ಇಷ್ಟ ಆಗುತ್ತೆ, ಹೋಗೋದಕ್ಕೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಸಿನಿಮಾಗಳು ಬಂದ್ರೂ ನಮಗೆ ತಲೆ ಕೆಡಿಸ್ಕೊಂಡು ಹೋಗೋದಕ್ಕೆ ಅಷ್ಟಿಷ್ಟ ಆಗೋದಿಲ್ಲ, ರೇಡಿಯೋ ಕೇಳಿಕೊಂಡೇ ಸಂತೋಷದಿಂದ ಇರ್ತೀವಿ ಮೇಡಮ್ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಶುಭ ಸಂಜೆ ಆಕಾಶವಾಣಿಗೆ ಅಂತ ಹೇಳ್ತಿದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಶುಭ ಸಂಜೆ ನಿಮಗೂ ಕೂಡ. ಹಾಗಾದರೆ ನೀವು ಯಾವ ಒಂದು ಸಿನಿಮಾವನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾವ ಒಂದು ಥಿಯೇಟ್ರಿಗೆ ಹೋಗಿ ನೋಡಬೇಕಾ, ಅಥವಾ ಮನೆಯಲ್ಲೇ ಕೂತ್ಕೊಂಡು ನೋಡ್ತೀರಾ, ನಮಗೆ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳಿದ್ದೆ. ಶ್ರೀಧರ್ ಅವರು ಸಂದೇಶವನ್ನು ಕಳಿಸಿ ನಮಗೆ ಮನೆಯಲ್ಲೇ ಕೂತ್ಕೊಂಡು ಓ ಟಿ ಟಿನಲ್ಲಿ ಇರುವಂತಹ ಸಿನಿಮಾಗಳನ್ನು ಸ್ಕ್ರೋಲ್ ಮಾಡ್ತಾ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿನೋದ್ ಅವರು ಸಂದೇಶವನ್ನು ಕಳಿಸಿ ಅವರು ಅವರ ಸ್ನೇಹಿತರೆಲ್ಲರೂ ಸೇರಿ ಸಿನಿಮಾಗಳು ಬರೋದಕ್ಕೆ ಕಾಯ್ತಾ ಇರ್ತಾರಂತೆ. ಯಾವುದಾದ್ರೂ ಕನ್ನಡ ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಬಂದರೆ ಅದಕ್ಕೆ ಖಂಡಿತವಾಗಿಯೂ ನಾವೆಲ್ಲರೂ ಸೇರಿಕೊಂಡು ಹೋಗಿ ನೋಡೇ ನೋಡ್ತೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಬರ್ತಾ ಇದೆ ಮುಸಂಜೆ ಮಾತು ಸಿನಿಮಾದಿಂದ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಗುಡ್ ಈವ್ನಿಂಗ್ ಮೇಡಮ್, ಟೀ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್ ಅವರು. ಟೀ ಕಾಫಿ ಎಲ್ಲ ಕೂಡ ಆಗಿದೆ. ಹಾಗೆ ರಮ್ಯಾ ರಮೇಶ್ ಬಿಡದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಸಿಟಿ ಲೈಟ್ಸ್ ಮೂವಿನ ನೋಡಿದ್ವಿ, ಪ್ರೇಮದ ಊರಿನಲ್ಲಿ ಸಿನಿಮಾ, ಪ್ರೇಮದ ಊರಲ್ಲಿ ಸಿನಿಮಾ ನೋಡಬೇಕು, ಥಿಯೇಟ್ರಲ್ಲೇ ನೋಡಿದರೆ ಅದ್ರ ಮಜಾ ಬೇರೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗೆ 80-90 ಸಿನಿಮಾ ಮಾಡಲಿ, ಖಂಡಿತ ಹೋಗಿ ನೋಡ್ತೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಡಬಲ್ ನಂಬರಿಂಗ್ ವಿತ್ 6-0-8. ಹಾಗೆ ಹಾಯ್ ಮೇಡಮ್, ಶುಭ ಸಂಜೆ, ಕಾರ್ಯಕ್ರಮ ಅಂತೂ ಸೂಪರ್ ಸೂಪರ್ ಸೂಪರ್. ನಾವು ಕೊನೆಯದಾಗಿ ನೋಡಿದ್ದು ಕಾಂತಾರ ಮೇಡಮ್, ಹೋಗೋಕೆ ಆಗಿಲ್ಲ ಬೇರೆ ಸಿನಿಮಾಗೆ ಅಂತ ಹೇಳ್ತಾ ಇದ್ದಾರೆ ಕೌಶಲ್ಯ ರವಿ ಶಾಂಭವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾನು ಸುಧೀಂದ್ರ ಮಲ್ಲೇಶ್ವರಂನಿಂದ. ಮುಂಚೆ ಒಂದು ಕಾಲ ಇತ್ತು, ನಾವು ಹಾಗೂ ನಮ್ಮ ಸಂಘದ ಒಟ್ಟಿಗೆ ಹೋಟೆಲ್ಗೆ ಹೋಗಿ, ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿಕೊಂಡು ಎಷ್ಟೊಂದು ಸಾರಿ ಹೋಗಿ ಬರ್ತಿದ್ದೆ. ಈಗ ಸಮಯ ಕೂಡ ಸಿಗ್ತಾ ಇಲ್ಲ ಥಿಯೇಟ್ರ್ಗಳಿಗೆ ಹೋಗೋದಕ್ಕೆ. ನನ್ನ ಫೇವ್ರೆಟ್ ಥಿಯೇಟ್ರ್ ಕೂಡ ಇತ್ತು ಆವಾಗ, ಸೊ ಇವಾಗ ಅಷ್ಟೊಂದು ಥಿಯೇಟ್ರ್ಗಳು ಇಲ್ಲ, ಸೊ ಹಾಗಾಗಿ ಹೋಗೋದು ಕಮ್ಮಿ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಥಿಯೇಟ್ರಿಗೆ ಹೋಗಿ ನೋಡುವಂತಹ ಸುಖವೇ ಬೇರೆ, ಮನೆಯಲ್ಲಿ ಕೂತ್ಕೊಂಡು ನೋಡುವಂತಹ ಮಜಾನೇ ಬೇರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಈ ವಾರ 3 ಸಿನಿಮಾಗಳು ತೆರೆ ಕಂಡಿದೆ, ಬೇಲು, ಹಾಗೆ ಹುಲಿಬೀರ, ಮತ್ತು ಇನ್ನೊಂದು ತ್ರಿಕಾರಂ ಅನ್ನುವಂತಹ ಸಿನಿಮಾ. 3 ಬೇರೆ ಬೇರೆ ಬೇರೆ ಬೇರೆ ಜಾನರ್ನಲ್ಲಿ ಇರುವಂತಹ ಸಿನಿಮಾಗಳು. ಸೊ ಸಮಯ ಇದ್ದರೆ ಖಂಡಿತವಾಗ್ಲೂ ಹೋಗಿ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ನೋಡಬೇಕು, ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಬೇಕು. ಚಿತ್ರಮಂದಿರಗಳಿಗೆ ಹೋಗಿ ನೋಡಿದ್ರೆ ಆ ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಹೆಮ್ಮೆ ಅಲ್ವಾ. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆಯನ್ನು ಮುಗಿಸ್ತಾ ಇದ್ದೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಸನ್ಸೆಟ್ ಸುರುವಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಟ್ಯೂನ್ ಮಾಡಿರಿ. ಇದು FM ರೈನ್ಬೋ 101.3 MHz.

0: the 1.86 lakh crore rupees Green Energy Corridor Phase 3, describing the grid strengthening and battery storage scheme as a major step that will deliver big dividends for the country's people and economy. In a statement to a news agency, UN Climate Change Executive Secretary Simon Steele said the initiative would help India harness its growing renewable energy capacity, meet rising electricity needs, and further strengthen its position as a global leader. And that is the end of this news bulletin.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವಾ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಂತೋಷ್ ಕುಮಾರ್ ಗುಲ್ವಾಡಿ ಕನ್ನಡ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು. ಸಂಗೀತ ಸಾಹಿತ್ಯ ಸಂಸ್ಕೃತ ಅರಿತ ಕುಟುಂಬದಿಂದ ಬಂದವರು, ಉಡುಪಿಯವರು. ಬರಹ ಅಷ್ಟೇ ಅಲ್ಲದೆ ವ್ಯಂಗ್ಯಚಿತ್ರ ರಚನೆ ಸಹ ಮಾಡಿದರು. ಕನ್ನಡ ಸಾಹಿತ್ಯಕೂಟ, ಮನುಕುಲ ಪ್ರಕಾಶನ ಸಂಸ್ಥೆ, ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಹೀಗೆ ಬಹಳಷ್ಟು ಕಡೆ ಅವರು ಕೆಲಸ ಮಾಡಿದರು. ತರಂಗ ಪತ್ರಿಕೆಯನ್ನು ಕಟ್ಟಿ ರೂಪಿಸಿ ಬೆಳೆಸಿದರು. ಅಚ್ಚುಕಟ್ಟುತನ, ಶಿಸ್ತು ಅವರ ವ್ಯಕ್ತಿತ್ವ. ಸಂಗೀತ ಸಾಹಿತ್ಯ ಚಿತ್ರಕಲೆ ಅಧ್ಯಯನ ತಿರುಗಾಟ ಎಲ್ಲದರಲ್ಲೂ ಆಸಕ್ತಿ. ಪತ್ರಕರ್ತರಾಗಿ ಮಹಾತ್ಮ ಗಾಂಧೀಜಿಯವರು ಏನೆಲ್ಲ ಮಾಡಿದರು ಅನ್ನೋದನ್ನ ಹೇಳಿದ್ದಾರೆ ಸಂತೋಷ್ ಕುಮಾರ್ ಗುಲ್ವಾಡಿಯವರು. ಹುಟ್ಟಿದ್ದು ಕೂಡ ಅಕ್ಟೋಬರ್ 2 ತಾರೀಖು. ಈಗ ಕೇಳೋಣ ರತ್ನ ಭಂಡಾರದ ಧ್ವನಿ, ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು.
4: ರಾಷ್ಟ್ರಪಿತ ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರನ್ನು ಯುಗಪ್ರವರ್ತಕ, ಮುತ್ಸದ್ದಿ, ಸಂತ, ಫಕೀರ, ವಕೀಲ, ಜಿಪುಣ, ಶಕಪುರುಷ, ತತ್ವಜ್ಞಾನಿ, ದಾರ್ಶನಿಕ, ವಿಕ್ಷಿಪ್ತ ವ್ಯಕ್ತಿ ಎಂದೇ ಮೊದಲಾಗಿ ಹಲವು ವಿಧಗಳಲ್ಲಿ ಜಗತ್ತಿನಲ್ಲಿ ಅನೇಕರು ಬಣ್ಣಿಸಿದ್ದಾರೆ, ಗುರುತಿಸಿ ಗೌರವಿಸಿದ್ದಾರೆ, ಟೀಕಿಸಿದ್ದಾರೆ. ಅವರ ಮೌಲ್ಯಗಳನ್ನು ಜಗತ್ತೇ ಮೆಚ್ಚಿಕೊಂಡಿದೆ. ಸತ್ಯ, ಅಹಿಂಸೆ, ತ್ಯಾಗಗಳ ಆಯುಧಗಳಿಂದ ಎಂದೂ ಮುಳುಗದ ಸೂರ್ಯನ ಬ್ರಿಟಿಷ್ ಸಾಮ್ರಾಜ್ಯವನ್ನು ಯುದ್ಧರಹಿತ ತಂತ್ರದಿಂದ ಅವರು ಗೆದ್ದರು. ಹೋರಾಟದಲ್ಲಿ ಪತ್ರಿಕೆಗಳನ್ನು ನಡೆಸಿದರು, ಪೂರಕ ಅಸ್ತ್ರಗಳನ್ನಾಗಿ ಬಳಸಿದರು. ಗಾಂಧೀಜಿಯವರು 79 ವರ್ಷಗಳ ತನ್ನ ಆಯುಷ್ಯದಲ್ಲಿ 53 ವರ್ಷ ಕಾಲ 8 ಪತ್ರಿಕೆಗಳನ್ನು 10 ಭಾಷೆಗಳಲ್ಲಿ ನಡೆಸಿದರು. ಸ್ವತಃ ಗುಜರಾತಿ, ಹಿಂದೂಸ್ತಾನಿ ಮತ್ತು ಇಂಗ್ಲೀಷುಗಳಲ್ಲಿ ಸವ್ಯಸಾಚಿಯಾಗಿ, ಅಂದರೆ ಎರಡೂ ಕೈಗಳಿಂದ ಅವರು ಬರೆದರು. ಗಾಂಧೀಜಿಯವರ ಒಟ್ಟು ಬರವಣಿಗೆ ಸುಮಾರು 45,000 ಮುದ್ರಿತ ಪುಟಗಳು. ಇಂಡಿಯನ್ ಒಪಿನಿಯನ್, ದಕ್ಷಿಣ ಆಫ್ರಿಕಾದಲ್ಲಿ ಅವರು ತನ್ನ ಮೊದಲನೇ ಹೋರಾಟ ಮಾಡಿದಾಗ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ, ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ, ನವಜೀವನ ಗುಜರಾತಿ. ತನ್ನ ರಾಜಕೀಯ ಕಾರ್ಯಾಚರಣೆ, ವಿಚಾರ ವಿನಿಮಯ, ಸಾರ್ವಜನಿಕ ಭಾಷಣಗಳ ನಡುವೆಯೂ ಒಂದೇ ಒಂದು ನಿಮಿಷ ವ್ಯರ್ಥ ಮಾಡದೆ ಬರೆದೇ ಬರೆದರು. ಚಲಿಸುವ ರೈಲು ಹಡಗುಗಳಲ್ಲೂ ಬರೆದರು. ಜೈಲುಗಳಲ್ಲಿ ಸುಮಾರು 7 ವರ್ಷ, ಅಂದರೆ ಕರಾರುವಾಕ್ಕಾಗಿ 2,338 ದಿನ ಇದ್ದಾಗಲೂ ಅವರು ಬರೆದರು. ಮಹಾತ್ಮ ಗಾಂಧೀಜಿಯವರ ಜಗತ್ಪ್ರಸಿದ್ಧ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಇದು ಕೂಡ ಪ್ರಕಟವಾದುದು ಯಂಗ್ ಇಂಡಿಯಾದಲ್ಲಿ. ಭಾರತದಲ್ಲಿ ಬ್ರಿಟಿಷರ ಇಂಗ್ಲಿಷ್ ಮರ್ಜಿ ಹಾಗೂ ದೇಶಾಂತರದ ಮತಾಂತರ ಮಾಡಿಕೊಂಡ ಅಭಿಮಾನ ಶೂನ್ಯ ಭಾರತೀಯರ ಇಂಗ್ಲಿಷ್ ಮೋಹದ ವಿರುದ್ಧ, ಬ್ರಿಟಿಷ್ ಸಾರ್ವಭೌಮತೆಯ ದರ್ಪದ ವಿರುದ್ಧ ಭಾಷಾ ಪತ್ರಿಕೆಗಳನ್ನು ತನ್ನ ಸ್ವದೇಶಿ ತತ್ವಗಳಿಗೆ ಸರಿಹೊಂದಿಸಿ ಮುಖ್ಯ ರಾಷ್ಟ್ರವಾಹಿನಿಯಲ್ಲಿ ಗಟ್ಟಿಯಾಗಿ ತಂದು ನಿಲ್ಲಿಸಿದವರೇ ಗಾಂಧೀಜಿಯವರು. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅವರ ಪತ್ರಿಕಾ ಕ್ಷೇತ್ರದ ಮುಖ್ಯ ಗುರಿಗಳು. ಪ್ರಚಾರಕ್ಕಾಗಿ ಜಾಹೀರಾತು ಪ್ರಕಟಿಸಿ ಧನ ಸಂಪಾದಿಸಲು ಪತ್ರಿಕೆಗಳನ್ನು, ತನ್ನ ಬರವಣಿಗೆಯನ್ನು ಎಂದೂ ಅವರು ಉಪಯೋಗಿಸಲಿಲ್ಲ. ಅತ್ಯಂತ ಎಚ್ಚರಿಕೆಯಿಂದ ಗೌರವಯುತವಾದ ನಾಗರಿಕ ಭಾಷೆಯನ್ನೇ ಬಳಸಿದರು ಎಂಬುದು ಬಹಳ ಮುಖ್ಯವಾದುದು. ಓದುಗರ ಅಭಿರುಚಿಯನ್ನು ಕೆಡಿಸಲಿಲ್ಲ. ದೇಶಪ್ರೇಮ, ದೇಶಭಕ್ತಿಗಳನ್ನು ಬೆಳೆಸಿದರು. ಜನರು ಒಂದಾಗುವಂತೆ ಪ್ರೇರಣೆ ಕೊಟ್ಟರು. ಗಾಂಧೀಜಿ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವರು ಕೆಲವು ಮೌಲ್ಯಗಳನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದರು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಎಲ್ಲೆಲ್ಲೂ ಈ ಮೌಲ್ಯಗಳಿಂದ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ಸನಾತನ ಧರ್ಮದ ಬೇರುಗಳನ್ನೇ ತಡಕಾಡಿದರು. ಜತೆಯಲ್ಲಿ ಸಾಮಾಜಿಕ

0: ವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಬೆಳೆದ ಅನಿಷ್ಟಗಳನ್ನು ಕೆಡುಕುಗಳನ್ನು ಖಂಡಿಸಿದರು, ರಿಪೇರಿ ಮಾಡಲು ಪ್ರಯತ್ನಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭಗೊಂಡ ಭಾರತೀಯ ಪತ್ರಿಕೋದ್ಯಮ ಪರಂಪರೆಯನ್ನು ಗಾಂಧೀಜಿ ಬಹು ಎತ್ತರಕ್ಕೆ ಮುಟ್ಟಿಸಿದರು. ನೂರಾರು ಮಂದಿಗೆ ಆದರ್ಶಪ್ರಾಯರಾದರು.
1: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪತ್ರಕರ್ತ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ. ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

0: ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ, ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಮೊದಲನೇ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೇ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಯಾದಗಿರಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ನಾಳೆ ಕೇಂದ್ರ ತಂಡ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಬರ ವಿಶ್ಲೇಷಣಾ ಸಭೆ ನಡೆಸಲಿದೆ. ನಾಡಿದ್ದು ಬರಪೀಡಿತ ಶಹಾಪುರ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರದ ಪರಿಣಾಮಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು, ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನೋಟಿಸ್ ಜಾರಿಯಾದವರಲ್ಲಿ ಶೇಕಡಾ 81.99% ಜನರ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಫಾರ್ಮ್ 7ರಡಿಯಲ್ಲಿ ಒಟ್ಟು 84,900 ಅರ್ಜಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ. ಫಾರ್ಮ್ 7ರಡಿಯಲ್ಲಿ ಯಾರಾದರೂ ಸುಳ್ಳು ಅಥವಾ ತಪ್ಪು ದಾರಿಗೆಳೆಯುವ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಜನರ ಹೃದಯ ಗೆದ್ದು ಚುನಾವಣೆ ಎದುರಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಾರ್ಮ್ 6ರ ಮೂಲಕ ಮೊದಲ ಬಾರಿಗೆ ಮತದಾರರಾಗುವ ಯುವಕರ ಹೆಸರು ಸೇರ್ಪಡೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ಮತಗಳನ್ನು ತೆಗೆದುಹಾಕಲು ಬಿಜೆಪಿ ಅರ್ಜಿ ಸಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಾನೂನು ಪ್ರಕಾರ ತಾವು ತಪ್ಪು ಮಾಡಿದರೆ ಪ್ರಕರಣ ದಾಖಲಿಸಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮುಸ್ಲಿಂ ಸಮುದಾಯದ ಮತದಾರರನ್ನು ಅಳಿಸಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಯಾವುದೇ ಮತದಾರರ ಹೆಸರು ಅಳಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಬದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಕಾನೂನು ಪಾಲಿಸಬೇಕಾಗಿದ್ದ ಮುಖ್ಯಮಂತ್ರಿಯೇ ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರ್ಮ್ 7ಅನ್ನು ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ಕಾಂಗ್ರೆಸ್ ನಾಯಕರು ಇದನ್ನೇ ತಪ್ಪು ಎಂದಿದ್ದಾರೆ. ತಪ್ಪಿದ್ದರೆ ಕಾಂಗ್ರೆಸ್ ನ್ಯಾಯಾಲಯದ ಮೊರೆ ಹೋಗಬಹುದೇ ಹೊರತು ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿರುವ ಜನರ ಮನವಿ ಆಲಿಸಿ ಮಾತನಾಡಿ ಒಟ್ಟಾಗಿ ಹೋರಾಟ ಮಾಡುವಂತೆ ಕರೆ ನೀಡಿದ್ದಾರೆ. ನೈಸ್ ಅಕ್ರಮ 2G ಸ್ಪೆಕ್ಟ್ರಮ್ ಹಗರಣಕ್ಕಿಂತಲೂ ದೊಡ್ಡದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ದಾಖಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಚಿತ್ರದುರ್ಗದ ಜೋಳಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಅಭಿಯಾನದಲ್ಲಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಶ್ರಮದಾನಿಗಳು ಪರಿಸರ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕಂಬಳ ಕ್ರೀಡೆ ಆಯೋಜಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಉತ್ಸವಕ್ಕೆ ಹೊಸ ರೂಪ ಮತ್ತು ಸ್ಪರ್ಶ ನೀಡುವ ಉದ್ದೇಶದಿಂದ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಬೆಂಬಲ ನೀಡಲಿದೆ. ದಸರಾ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವುದರಿಂದ ಈ ಜಾನಪದ ಕ್ರೀಡೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಮತ್ತು ಪ್ರಚಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಕಂಬಳ ಸ್ಪರ್ಧೆಗಾಗಿ 145 ಮೀಟರ್ ಉದ್ದದ ಟ್ರ್ಯಾಕ್ ಸಿದ್ದಪಡಿಸಲಾಗುತ್ತಿದೆ. ಈ ಕೂಟದಲ್ಲಿ ಹಿಂದೆ ಉತ್ತಮ ದಾಖಲೆ ಬರೆದಿರುವ ಹಿರಿಯ ದರ್ಜೆಯ ಸುಮಾರು 150-160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಬೆಳಗಾವಿಯ ಐತಿಹಾಸಿಕ ವೀರಸೌಧದಲ್ಲಿ ಇಂದು ಆಚರಿಸಲಾದ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಉತ್ಸವವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಉದ್ಘಾಟಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ಮತ್ತು ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಆಕಾಶ

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 6:51. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ FM ರೈನ್ಬೋ 101.3 MHz ಅನ್ನ. ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಇವತ್ತು ಈ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ಮಾಹಿತಿ ಅಥವಾ ಒಂದು ನಾವೊಂದು ಮೆಮೊರಿಯನ್ನು ಎಷ್ಟು ಮಟ್ಟಕ್ಕೆ ಯೂಸ್ ಮಾಡಿರ್ತೀವಿ, ಮೆಮೊರಿನ ಯೂಸ್ ಮಾಡಿ ಎಲ್ಲೆಲ್ಲಿ ನೋಡಿರ್ತೀವಿ ಅನ್ನುವಂತಹ ಒಂದು ಸಣ್ಣ ವಿಶೇಷತೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಗಾಂಧೀಜಿಯವರನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ನೋಡಿರ್ತೀವಿ ಅನ್ನೋದು ಒಂದು ಸ್ವಾರಸ್ಯಕರವಾದಂತಹ ವಿಷಯ ಆಗಿರ್ಬೋದು. ಸೊ ಈ ವಿಚಾರವನ್ನು ಇಟ್ಕೊಂಡು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ತರೋಕ್ಕೆ ಅಂಗಡಿಗೆ ಹೋಗ್ತೀವಿ, ತರಕಾರಿ ತಗೊಳ್ತೀವಿ, ಹೋಟೆಲ್ನಡಿಯಲ್ಲಿ ತಿಂಡಿ ತಿಂತೀವಿ, ಈ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಕೈಗೆ ಸಿಗೋದು ಗಾಂಧೀಜಿಯವರ ಮುಖ ಇರೋ ನೋಟುಗಳು. ಹಾಗಾದರೆ ಒಂದು ಪ್ರಶ್ನೆ, ನಿಮ್ಮ ಕೈಯಲ್ಲಿ ಕೊನೆಯದಾಗಿ ಗಾಂಧೀಜಿಯವರ ಫೋಟೋ ಇದ್ದ ನೋಟು ಎಷ್ಟು ರೂಪಾಯಿದಾಗಿತ್ತು? 10 ರೂಪಾಯ್ದ, 100 ರೂಪಾಯ್ದ ಅಥವಾ 500 ರೂಪಾಯ್ದ? ಬೇಗ ಬೇಗ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯಾಗಿದೆ 6:57 ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಸನ್ಸೆಟ್ ಸುರಿವಿ ಕಾರ್ಯಕ್ರಮ ಇದು ಎಫ್ಎಂ ರೇನ್ಬೋನರ 1.3 ಮೆಗಾಹರ್ಟ್ಜ್. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಒಂದು ಅಂತ ಹೇಳ್ತಾ ಇದ್ದಾರೆ, ಹಾಗೆ ಹೋಟೆಲ್ಗೆ ಹೋಗಿದ್ದೆ ಮೇಡಮ್, ನನ್ನ ಬಳಿ ಇದ್ದದ್ದು 500 ನೋಟುಗಳು. ಹರೀಶ್ ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 55361, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ, ಬಟ್ 100 ನೋಟು ಅಂತ ಹೇಳ್ತಾ ಇದ್ದೀರಿ. ಈಗ ಜಸ್ಟ್ ನನ್ನ ಕೈನಲ್ಲಿ 500, 200 ಹಾಗೆ 100 ನೋಟುಗಳು, ಒಟ್ಟು 20,000 ನೋಟುಗಳು ಇದ್ದಾವೆ ಮೇಡಮ್, ಎಲ್ಲಾದ್ರಲ್ಲೂ ಗಾಂಧೀಜಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಧೋಳ್ದಿಂದ ಜಿ ಎಸ್ ಶಂಕರ ಅವರು. ಹಾಗಾದ್ರೆ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಒಂದು ಸ್ವಾರಸ್ಯಕರವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ, ನಮ್ಮ ಮೆಮೊರಿಗೆ ಟೆಸ್ಟ್ ಮಾಡುವಂತಹ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಾವು ದಿನನಿತ್ಯ ಸಾಕಷ್ಟು ಬಾರಿ, ಈಗ ಡಿಜಿಟಲ್ ಪೇಮೆಂಟ್ಸ್ ತುಂಬ ಕಡೆ ಬಂದಿದೆ, ಆದರೂ ಕೂಡ ಎಷ್ಟೋ ಜನರ ಹತ್ರ ಇನ್ನು ಫಿಸಿಕಲ್ ನೋಟ್ಗಳು, ಫಿಸಿಕಲ್ ಕ್ಯಾಶ್ ಇನ್ನು ಇಟ್ಕೊಂಡೇ ಇರ್ತೀವಲ್ವಾ. ಸೊ ಈ ನೋಟ್ಗಳಲ್ಲಿ ಯಾವಾಗಲೂ ನಗ್ತಾ ಇರುವಂತಹ ನಮ್ಮ ಗಾಂಧೀಜಿಯವರನ್ನು ನೀವು ನೋಡ್ತಾನೆ ಇರ್ತೀರಾ. ಸೊ ನಾನೊಂದು ಪ್ರಶ್ನೆಯನ್ನು ಕೇಳಿದೆ, ಈಗ ಇವತ್ತು ನೀವು ಕಡೆಯದಾಗಿ ಯೂಸ್ ಮಾಡಿದಂತಹ, ಚಲಾವಣೆ ಮಾಡಿದಂತಹ ನೋಟು ಎಷ್ಟು ರೂಪಾಯಿದು? 100 20 50 500 ಯಾವ ನೋಟನ್ನು ಚಲಾವಣೆ ಮಾಡಿದ್ರಿ? ಇದು ನನ್ನ ಒಂದು ಕ್ವೆಶ್ಚನ್ ಆಗಿತ್ತು. ಸೊ ನಿಮಗೆ ಹೇಳಬೇಕು ಅಂತ ಇಷ್ಟ ಇದ್ರೆ ನೀವು ನಮಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡ್ಬಹುದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗ್ತದೆ 7:10. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಅವರು ಸಂದೇಶವನ್ನ ಕಳಿಸಿದರೆ, 1 ರೂಪಾಯಿ ನೋಟಿನಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. 1 ರೂಪಾಯಿ ನೋಟನ್ನ ನೋಡ್ತಾ ಇದ್ದೀರಾ ನೀವು ಈಗ? ಇವತ್ತಿನ ಒಂದು ಇದರಲ್ಲಿ 1 ರೂಪಾಯಿ ನೋಟ್ ಕಾಣಿಸ್ತಾ ಇದೆ ಅಂತಂದ್ರೆ ತುಂಬಾ ಶಾಕಿಂಗ್. ಅಂಡ್ ತುಂಬಾ ನೀವು ಅದನ್ನ ನೆನಪಲ್ಲಿ ಇಟ್ಕೊಳ್ಳಕ್ಕೆ ಎಲ್ಲಾದರೂ ಉಪಯೋಗಿಸ್ತೇ ಇಟ್ಕೊಳ್ಳೇಬೇಕಾಗಿರುವಂತಹ ವಿಚಾರ ಅಂತ ಹೇಳಬೇಕು. ಹಾಗೆ ನಾವೆಲ್ಲರೂ ಶಾಲೆಗೆ ಹೋಗಬೇಕಾದ್ರೆ ಕ್ಲಾಸ್ ರೂಮ್ನಲ್ಲಿ ಗಾಂಧೀಜಿಯವರ ಫೋಟೋ ನೋಡಿರ್ತೀವಿ. 2 ಅಕ್ಟೋಬರ್ ಬರ್ತಾ ಇದೆ ಅಂತಂದರೆ ಶಾಲೆಯಲ್ಲಿ ಭಾಷಣ, ಪ್ರಬಂಧ, ಹಾಡು, ವೇಷಭೂಷಣದ ಸ್ಪರ್ಧೆಗಳು. ನಿಮ್ಮ ಶಾಲೆಯಲ್ಲಿ ಗಾಂಧೀಜಿ ವೇಷ ಹಾಕಿದ ನೆನಪಿದೆಯಾ? ಅಥವಾ ಗಾಂಧಿ ಜಯಂತಿ ದಿನ ನೀವು ಮಾಡಿದ ಯಾವುದಾದ್ರೂ ಒಂದು ಮೆಮೊರಿ ನಿಮಗೆ ನೆನಪಿದೆಯಾ ಗಾಂಧಿ ಜಯಂತಿಗೆ ನೀವು ಸ್ಕೂಲ್ನಲ್ಲಿ ಮಾಡಿದಾಗ? ಸೊ ಇದನ್ನೆಲ್ಲ ನೀವು ಒಪ್ತೀರಾ? ಯಾವ್ದಾದ್ರು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ಈಗಲೂ ಸಹ ಯಾವ್ದಾದ್ರು ಸ್ಕೂಲಲ್ಲಿ ಮೀಟಿಂಗು ಅಥವಾ ಸ್ಕೂಲ್ಗಳಿಗೆ ಹೋದಾಗ ಗಾಂಧೀಜಿ ಅವರ ಫೋಟೋ ಅಂತೂ ಇದ್ದೇ ಇರತ್ತೆ. ಹಾಗಾದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಇದನ್ನ ಗಮನಿಸಿದ್ದೀರಾ? ಗಾಂಧಿ ಜಯಂತಿಗೆ ಏನ್ ಮಾಡಿದ್ದೀರಿ? ನಮಗೆ ಸಂದೇಶವನ್ನ ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ಸಮಯ ಆಗಿದೆ 7:20. ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿ ಅವರನ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಈಗಿನ ಕಾಲದಲ್ಲಿ ಒಂದು ಮೆಸೇಜ್ ನ ಕಳ್ಸೋಕೆ ಒಂದು ಸೆಕೆಂಡ್ ಸಾಕು, ಆದ್ರೆ ಹಿಂದೆ ಒಂದು ಪತ್ರ ಬರೆಯೋದು, ಅದಕ್ಕೆ ಅಂಚೆ ಚೀಟಿ ಅಂಟಿಸೋದು, ಸ್ಟ್ಯಾಂಪ್ ಅನ್ನ ಅಂಟಿಸೋದು, ಪೋಸ್ಟ್ಮನ್ಗಾಗಿ ಕಾಯೋದು, ಇದೇ ಒಂದು ದೊಡ್ಡ ಅನುಭವ, ಹಾಗೆ ಬಹಳ ಸುಂದರವಾಗಿರುವಂತಹ ಅನುಭವ. ಆ ಅಂಚೆ ಚೀಟಿಗಳಲ್ಲೂ ನಮ್ಮ ಗಾಂಧೀಜಿಯವರ ಚಿತ್ರವನ್ನ ಕಾಣಿಸಿಗತ್ತೆ. ನಿಮಗೂ ನೆನಪಿದೆಯಾ, ನೀವು ಯಾವುದಾದ್ರೂ ಒಂದು ಸ್ಟ್ಯಾಂಪ್ ಮೇಲೆ ಗಾಂಧೀಜಿಯವರ ಫೋಟೋ ನೋಡಿರುವಂತಹ ನೆನಪಿದೆಯಾ, ಅಥವಾ ನಿಮ್ಮ ಹತ್ರ ಕೂಡ ಈ ರೀತಿ ಸಂಗ್ರಹ ಇದೆಯಾ? ಹಾಗೆ ಸರ್ಕಾರಿ ಕಚೇರಿಗಳಿಗೆ ಹೋದಾಗ, ಶಾಲೆಗಳಿಗೆ ಹೋದಾಗ, ಅಥವಾ ಕೆಲವು ಸಂಸ್ಥೆಗಳಿಗೆ ಹೋದಾಗ ಗೋಡೆಯ ಮೇಲೆ ಗಾಂಧೀಜಿಯವರ ಫೋಟೋ ನೋಡಿರ್ತೀವಿ. ನಿಮ್ಮ ಆಫೀಸ್ ಅಥವಾ ನಿಮ್ಮ ಶಾಲೆಯಲ್ಲಿ ಕೂಡ ಗಾಂಧೀಜಿಯವರ ಫೋಟೋವನ್ನು ನೋಡಿ ನೀವು ಗಮನಿಸಿದ್ದೀರಾ? ನಮ್ಮೂರಿನ ಸರ್ಕಲ್ಗಳಲ್ಲಿ, ಪಾರ್ಕ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅನೇಕ ಮಹನೀಯರ ಪ್ರತಿಮೆಗಳನ್ನು ನೋಡ್ಬೋದು. ಗಾಂಧೀಜಿಯವರ ಪ್ರತಿಮೆಯನ್ನು ಅಂತಹ ಜಾಗಗಳಲ್ಲಿ ಕೂಡ ನೀವು ಕಾಣಬಹುದು. ಹಾಗೆ ಗಾಂಧೀಜಿಯವರು ನಾಣ್ಯಗಳಲ್ಲೂ ಇದ್ದಾರೆ. ನೋಟ್ಗಳಲ್ಲಿ ಮಾತ್ರ ಗಾಂಧೀಜಿಯವರನ್ನ ನೋಡಿದ್ದೀವಿ, ಆದರೆ ವಿಶೇಷ ಸಂದರ್ಭಗಳಲ್ಲಿ ಬಿಡುಗಡೆಯಾಗುವಂತಹ ಸ್ಮರಣಾರ್ಥ ನಾಣ್ಯಗಳಲ್ಲೂ ಕೂಡ ಗಾಂಧೀಜಿಯವರ ಚಿತ್ರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತಾ? ಯಾರಾದರೂ ಈ ರೀತಿ ಹಳೆಯ ನಾಣ್ಯಗಳನ್ನು ಸಂಗ್ರಹಿಸೋ ಹವ್ಯಾಸನ ಇಟ್ಕೊಂಡಿದ್ದೀರಾ, ಅಥವಾ ಹಳೆ ಕಾಯಿನ್ಗಳಲ್ಲಿ ಈ ರೀತಿ ಗಾಂಧೀಜಿಯವರ ಚಿತ್ರವನ್ನು ಇರೋದನ್ನು ನೀವು ಗಮನಿಸಿದ್ದೀರಾ? ಗಾಂಧೀಜಿಯವರು ಬರೀ ಫೋಟೋಗಳಲ್ಲಿ ಮಾತ್ರ ಅಲ್ಲ, ಅವರ ತತ್ವಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ನೋಟುಗಳಲ್ಲಿ, ಶಾಲೆಗಳಲ್ಲಿ, ಪ್ರತಿಮೆಗಳಲ್ಲಿ ಗಾಂಧೀಜಿಯವರನ್ನ ನೋಡಬಹುದು, ಆದರೆ ಅವರ ನಿಜವಾದ ನೆನಪು ಇರೋದು ಅವರ ತತ್ವಗಳಲ್ಲಿ. ಸತ್ಯ, ಅಹಿಂಸೆ, ಸರಳ ಜೀವನ, ಇವೆಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವಾ? ಇವತ್ತು ಗಾಂಧೀಜಿಯವರು ಅವರ ಒಂದು ಗುಣವನ್ನು ಅಳವಡಿಸ್ಕೊಡ್ಬೇಕು ಅಂತಂದರೆ ನೀವೇ ಖಂಡಿತ ಕೂತ್ಕೊಂಡು ಯೋಚನೆ ಮಾಡಿ, ಯಾವ ಒಂದು ಗುಣವನ್ನು ನೀವು ನಿಮ್ಮ ಜೀವನಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಅಂತ. ಹಾಗೆಯೇ ಮತ್ತೊಂದು ಸಂದೇಶ ಬಂದಿದೆ, ಸಖತ್ತಾಗಿರೋ ಹಾಡುಗಳನ್ನು ಹಾಕ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇರೋರು ಕೌಶಲ್ಯ, ರವಿ, ಶಾಂಭವಿ, ಹಾಗೆ ಪುಷ್ಪ ಅವರು. ಮೇಡಮ್, ನಾನು ಬಾಲ್ಯದಲ್ಲಿ ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದಾಗ ನಮ್ಮ ತರಗತಿ ಒಳಗೆ ಪ್ರವೇಶ ಮಾಡುವ ಎದುರುಗಡೆ ಗಾಂಧೀಜಿಯವರ ದೊಡ್ಡ ಫೋಟೋ ಇತ್ತು. ಸೆಕ್ಷನ್ನಲ್ಲಿ ಕರಿಬೋರ್ಡ್ ಮೇಲಿನ ಭಾಗದಲ್ಲಿ ಎಲ್ಲರಿಗೂ ಕಾಣುವಂತೆ ಗಾಂಧೀಜಿಯವರ ದೊಡ್ಡ ಫೋಟೋ ಇತ್ತು. ಅದರ ಹಣೆಗೆ ಕುಂಕುಮ ಹಚ್ಚಿದ್ದು ಸಹ ಎದ್ದು ಕಾಣ್ತಿತ್ತು. ಗಾಂಧಿ ಜಯಂತಿ ದಿನದಂದು ಆ ಫೋಟೋಗಳಿಗೆ ದೊಡ್ಡ ಹೂವಿನ ಹಾರ ಹಾಕುತ್ತಿದ್ದೆವು ಮೇಡಮ್. ಇಷ್ಟು ನೆನಪಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ಅವರು. ಹಾಗೆಯೇ ಸನ್ಸೆಟ್ ಸುರಭಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಳ್ಳಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಈ ಒಂದು ಸಂದೇಶ ಬಂದಿದೆ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸನ್ಸೆಟ್ ಸುರುಭಿಯನ್ನು ನಾವು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತಂದರೆ, ನಮ್ಮ ದಿನನಿತ್ಯದ ಜೀವನದ ಎಷ್ಟೋ ಜಾಗಗಳಲ್ಲಿ ಗಾಂಧೀಜಿಯವರನ್ನ ಕಾಣಬಹುದು. ಕೆಲವೊಮ್ಮೆ ನಮ್ಮ ಜೇಬಿನಲ್ಲಿರುವ ನೋಟಿನಲ್ಲಿ, ಇನ್ನು ಕೆಲವೊಮ್ಮೆ ಶಾಲೆಯ ಗೋಡೆ ಮೇಲೆ ಅಥವಾ ಕಚೇರಿಯ ಗೋಡೆ ಮೇಲೆ ಕಾಣಬಹುದು. ಮತ್ತೊಮ್ಮೆ ನಮ್ಮ ಊರಿನ ಪ್ರತಿಮೆಯಲ್ಲಿ ನೋಡಬಹುದು. ಆದರೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಎಷ್ಟು ಪಾಲಿಸ್ತೀವಿ ಅನ್ನೋದು ಯೋಚಿಸಬೇಕಾಗಿರುವಂತಹ ವಿಷಯ. ಈ ಗಾಂಧಿ ಜಯಂತಿಯಂದು ನಾವೆಲ್ಲರೂ ಒಂದೊಳ್ಳೆಯ ಬದಲಾವಣೆಗೆ ನಾಂದಿ ಹಾಡೋಣ. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರಿಯಾಗಿ 7:30 ಏಷ್ಯನ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ಗೀತೆಯನ್ನು ಕೇಳಿ ಅದಾದ ಮೇಲೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಏಷ್ಯನ್ ಗೇಮ್ ಅಪ್ಡೇಟ್ಸ್.

0: 2026 ಐಜಿ ನಗೋಯಾ.
1: ರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಗಿದ ಶಾಸ್ತ್ರಿ ಅವರು 1921 ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ನವದೆಹಲಿಯ ವಿಜಯ್ ಘಾಟ್ನಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಚೀನಾದ ಬೀಜಿಂಗ್ನಲ್ಲಿ ಭಾರತೀಯ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಭಾರತೀಯ ಸಮುದಾಯದ ಸದಸ್ಯರು ಮತ್ತು ಸ್ಥಳೀಯ ಗಣ್ಯರೊಂದಿಗೆ ಸೇರಿ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀನಿ ಕಲಾವಿದರು ಸಂಗೀತದ ಮೂಲಕ ಗೌರವ ಸಲ್ಲಿಸಿದರೆ ಭಾರತೀಯ ಸಮುದಾಯದ ಸದಸ್ಯರು ಗಾಂಧೀಜಿಯವರ ನೆಚ್ಚಿನ ಭಜನೆಗಳನ್ನು ಹಾಡಿದರು. ಜಪಾನ್ನಲ್ಲಿ ರಾಯಭಾರಿ ನಗುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಯುಎಇಯಲ್ಲಿ ಭಾರತೀಯ ಸಮುದಾಯದಿಂದ ಗಾಂಧಿ ಜಯಂತಿ ಆಚರಿಸಲಾಯಿತು. ಪಾಕಿಸ್ತಾನ, ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹರೇನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲೂ ಇದೇ ರೀತಿಯ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅನೇಕ ದೇಶಗಳಲ್ಲಿ ನಡೆದ ಈ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನಗಳು, ಭಕ್ತಿಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ್ದವು. ಮಂಗೋಲಿಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿಯಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಗಾಂಧಿ ಜಯಂತಿ ಆಚರಿಸಲಾಯಿತು. 186,000 ಕೋಟಿ ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಈ ಉಪಕ್ರಮವು ಭಾರತ ತನ್ನ ಬೆಳೆಯುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಬಲಪಡಿಸಿಕೊಳ್ಳಲು, ಹೆಚ್ಚುತ್ತಿರುವ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಹಾಗೂ ಸೌರಶಕ್ತಿ ವಲಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಜಾಗತಿಕ ಶಾಂತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನಗಳನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶ್ಲಾಘಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದೇ ಪುಟಿನ್ ಅವರು ನೀಡಿರುವ ಈ ಹೇಳಿಕೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಶಾಂತಿಗಾಗಿ ವಿಶ್ವಾಸಾರ್ಹ ಧ್ವನಿಯಾಗಿ ಹೊರಹೊಮ್ಮಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಯುದ್ಧಗಳು, ಸಂಘರ್ಷಗಳು ಮತ್ತು ಅಸ್ಥಿರತೆಯಂತಹ ಸಂದರ್ಭಗಳಲ್ಲಿಯೂ ಸಮಸ್ಯೆಗಳಿಗೆ ಪರಿಹಾರಗಳು ಯುದ್ಧಭೂಮಿಯಿಂದ ಅಲ್ಲ, ಬದಲಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ದೊರೆಯುತ್ತವೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. ಇದು ಭಾರತದ ವಸುಧೈವ ಕುಟುಂಬಕಂ ಎಂಬ ಶಾಶ್ವತ ಸಂಪ್ರದಾಯಕ್ಕೆ ಮನ್ನಣೆ ತಂದುಕೊಟ್ಟಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಸಾಲದ ಪ್ರಮಾಣ ಶೇಕಡಾ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 13ನೇ ದಿನವಾದ ಇಂದು ಭಾರತ 6 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವುಗಳಲ್ಲಿ ಬಾಕ್ಸಿಂಗ್ನಲ್ಲಿ 3, ಕುಸ್ತಿಯಲ್ಲಿ 1, ಬಿಲ್ಲುಗಾರಿಕೆಯಲ್ಲಿ 1 ಮತ್ತು ಹಾಕಿಯಲ್ಲಿ 1 ಸ್ವರ್ಣ ಪದಕ ಸೇರಿದೆ. ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಭಾರತದ ಪರವಾಗಿ ಲಾಲ್ ರೆಮ್ಸಿಯಾಮಿ ಮಾರ್ಜೋಟೆ ನಿರ್ಣಾಯಕ ಗೋಲು ಗಳಿಸಿದರೆ ಗೋಲ್ ಕೀಪರ್ ಸವಿತಾ ಪುನಿಯಾ ಪೆನಾಲ್ಟಿ ಸ್ಟ್ರೋಕ್ ಅನ್ನು ತಡೆಯುವ ಮೂಲಕ ತಂಡದ ಮುನ್ನಡೆಯನ್ನು ಕಾಯ್ದುಕೊಂಡರು. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ 65 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತೀಯ ಕುಸ್ತಿಪಟು ಸುಜಿತ್ ಕಲ್ಕಲ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಫೈನಲ್ನಲ್ಲಿ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕದೀವ್ ಅವರನ್ನು 10-9 ಅಂಕಗಳಿಂದ ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 65 kg ವಿಭಾಗದಲ್ಲಿ ಪರ್ವೀನ್ ಹೂಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೈನೀಸ್ ತೈಪಿಯ ನಿಯನ್ ಚಿನ್ ಚೆನ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ಮಹಿಳೆಯರ 75 kg ವಿಭಾಗದ ಫೈನಲ್ನಲ್ಲಿ ಲವ್ರಿನಾ ಚಿನ್ನದ ಬಾವೂಜಿಯು ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಾಕ್ಸಿಂಗ್ನ ಪುರುಷರ 80 kg ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಂಕುಶ್ ಪಂಘಾಲ್ ದಕ್ಷಿಣ ಕೊರಿಯಾದ ಕಿಮ್ ಮೆಮ್ಸಿಯಾಂಗ್ ಅವರನ್ನು 4-0 ಅಂತರದಿಂದ ಮಣಿಸಿ ಸ್ವರ್ಣ ಪದಕ ವಿಜೇತರಾದರು. ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ಇದೇ ವೇಳೆ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ವಿಜೇತವಾಯಿತು. ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ನಲ್ಲಿ ಕುಂಕುಮ್ ಮತ್ತು ಧೀರಜ್ ಬೊಮ್ಮದಿಯವರ ಅವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ದ 3-5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಗೊಂಡಿತು. ಸೆಪೆಕ್ ಟಕ್ರ ಸ್ಪರ್ಧೆಯಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದಿದೆ. ಸೆಮಿಫೈನಲ್ನಲ್ಲಿ ಜಪಾನ್ ವಿರುದ್ಧ 0-2 ಅಂತರದಲ್ಲಿ ಸೋತು ಕಂಚಿನ ಪದಕ ಗಳಿಸಿತು. ಸೇಲಿಂಗ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ನೇತ್ರಾ ಕಂಚಿನ ಪದಕ ವಿಜೇತರಾದರು. ಈ ಮೂಲಕ ಏಷ್ಯನ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಒಟ್ಟು 76 ಪದಕಗಳೊಂದಿಗೆ ಭಾರತ 5ನೇ ಸ್ಥಾನಕ್ಕೆ ಏರಿದೆ. ಇದರಲ್ಲಿ 16 ಚಿನ್ನ, 25 ಬೆಳ್ಳಿ ಹಾಗೂ 35 ಕಂಚಿನ ಪದಕಗಳು ಸೇರಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ, ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಮತ್ತು ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ನಮಸ್ಕಾರ ಎಲ್ಲರಿಗೂ. ಇದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಒಲವಿನ ಆಲಾಪ ಕಾರ್ಯಕ್ರಮ. ಈ ಹೊತ್ತಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 ಆಸ್ಟ್ರಿಯನ್ ಕವಿ ಮತ್ತು ಲೇಖಕರಾದ ರೈನರ್ ಮರಿಯಾ ರಿಲ್ಕೆ ಅವರು ಪ್ರೀತಿಯ ಬಗ್ಗೆ ಒಂದು ಸಾಲನ್ನ ಹೇಳಿದ್ದಾರೆ. ನನ್ನ ಆತ್ಮವು ನಿನ್ನ ಆತ್ಮವನ್ನು ಸ್ಪರ್ಶಿಸದಂತೆ ಅದನ್ನು ನನ್ನೊಳಗೆ ಹೇಗೆ ಹಿಡಿದಿಟ್ಟುಕೊಳ್ಳಲಿ? ಬಹುಶಃ ಇದು ಎಲ್ಲಾ ಪ್ರೇಮಿಗಳನ್ನು ಕಾಡೋ ಪ್ರಶ್ನೆ, ಹೌದಲ್ವಾ?

ಚಿಲಿಯನ್ ಕವಿ ಪ್ಯಾಬ್ಲೋ ನೆರುಡಾ ಅವರು ಪ್ರೀತಿಯ ಬಗ್ಗೆ ಹೇಳಿರೋ ಮಾತಿದು, ಹೇಗೆ, ಯಾವಾಗ, ಎಲ್ಲಿಂದ ಎಂಬುದೇ ತಿಳಿಯದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಯಾವುದೇ ಗೊಂದಲವಿಲ್ಲದೆ, ಅಹಂಕಾರವಿಲ್ಲದೆ, ಸರಳವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ಪ್ರೀತಿಸೋದು ಎಷ್ಟು ಸರಳ ಅಲ್ವಾ? ಆದರೆ ಪ್ರೀತಿಸಬೇಕು ಅನ್ನೋ ಮನಸ್ಸಿರಬೇಕಷ್ಟೇ. ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ಕಾರ್ಯಕ್ರಮ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಐರಿಷ್ ಕವಿ, ನಾಟಕಕಾರ, ಕಾದಂಬರಿಕಾರ ಆಸ್ಕರ್ ವೈಲ್ಡಿ ಅವರು ಪ್ರೀತಿಯ ಬಗ್ಗೆ ಒಂದು ವಿಶೇಷವಾದ ಮಾತನ್ನ ಹೇಳಿದ್ದಾರೆ. ನೀನು ನಿಜವಾಗಿಯೂ ಪ್ರೀತಿಸಲ್ಪಡ್ತಿದ್ರೆ ನೀನು ಬಡವನಾಗಿರೋಕೆ ಹೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಲ್ವಾ? ಯಾಕಂದ್ರೆ ಪ್ರೀತಿ ಅನ್ನೋದೇ ನಿಜವಾದ ಸಿರಿವಂತಿಕೆ. ನಿಮ್ಮಾತು ಕೂಡ ಇದೇ ಅಲ್ವಾ?

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, musically yours.

ಅಮೆರಿಕನ್ ಕವಿ, ಲೇಖಕ, ಕಲಾವಿದ ಖಲೀಲ್ ಗಿಬ್ರಾನ್ ಅವರ ಮಾತೊಂದು ಹೀಗಿದೆ: ಪ್ರೀತಿ ಯಾರನ್ನೂ ಸ್ವಂತ ಅಂತ ಬಂಧಿಸೋದಿಲ್ಲ, ಸ್ವಂತವಾಗಿಸಿಕೊಳ್ಳಲು ಬಯಸೋದಿಲ್ಲ. ಪ್ರೀತಿಗೆ ಪ್ರೀತಿನೇ ಸಾಕು. ಎಷ್ಟು ಸೊಗಸಾದ ಮಾತಿದು! ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz FM ರೇನ್ಬೋ ಒಲವಿನ ಆಲಾಪ ಕಾರ್ಯಕ್ರಮ.

ಇದಾಗಿತ್ತು ಈ ಹೊತ್ತಿನ ಒಲವಿನ ಆಲಾಪ. ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ ಅನ್ನ ಯಾವಾಗಲೂ ಕೇಳ್ತಾನೆ ಇರಿ. ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ವರೆಗೆ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗಿದೆ 9:16. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. 9 ಆಗಿದೆ, ಊಟ ಮುಗಿದಿದೆ ಅಂತ ಅನ್ಕೊಳ್ತೀನಿ, ಅಥವಾ ಊಟ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಾದರೆ ಸುಕೂನ್ ಕೇಪಲ್ ಕಾರ್ಯಕ್ರಮನ ಕೇಳ್ತಾ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಿಂದಿ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಹಾಡುಗಳನ್ನು ಕೇಳ್ತಾ ಊಟ ಮಾಡ್ತಾ ನಿಮ್ಮ ಈ ಶುಕ್ರವಾರದ ರಾತ್ರಿಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಬರ್ತಾ ಇದೆ ಮೇನೆ ಚುನ್ಲಿಯಾ ಅನ್ನುವಂಥ ಗೀತೆ, ಉದಿತ್ ನಾರಾಯಣ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಸಮಯ ಆಗ್ತಾ ಇದೆ 9:28. ನೀವೆಲ್ಲ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸುಕೂನ್ ಕೇಪಾಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಅಂತ ಸಾಕಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸಿರುವಂತಹ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಶ್ರೇಯಾ ಘೋಷಾಲ್ ಹಾಗೆ ಕೆಕೆ ಅವರ ಧ್ವನಿಯಲ್ಲಿ ಮೆಹಬೂಬಾ ಅನ್ನುವಂತಹ ಗೀತೆ. ಅದಾದ ಮೇಲೆ ಮತ್ತೊಂದು ಎವರ್ ಗ್ರೀನ್ ಗೀತೆ ಬರ್ತಾ ಇರೋದು, ಸೂರಜ್ ಹುವಾ ಮದ್ದಮ್ ಕವಿ ಖುಷಿ ಕವಿಗಮ್ ಸಿನಿಮಾದ ಸೋನು ನಿಗಮ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಈ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ.

ಸಮಯಾಗಿದೆ 9:41. ನೀವೆಲ್ಲ ಕೇಳ್ತಾ ಇದ್ದೀರಾ ಸುಕೂನ್ ಕೇಪಲ್ ಕಾರ್ಯಕ್ರಮ. ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಅದು ಬರ್ತಾ ಇರುವಂತಹ ಹಿಂದಿ ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಿದ್ದಾರೆ. ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ಎಚ್ ದನ್ನಿಯವರು, ನಮ್ಮ ಮನಸ್ಸು ಅರಳಲು ಪ್ರತಿದಿನ ಸುಕುನ್ ಕೇಪಲ್ ಕಾರ್ಯಕ್ರಮ ಕೇಳ್ತೀವಿ, ಚಂದದ ಹಾಡುಗಳ ಜೊತೆ ನಿರೂಪಕರ ಮಾತು ಮಾಧುರ್ಯ ಎಲ್ಲವೂ ಮನವನ್ನು ಸೆಳೆಯುತ್ತೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಹಾಗಾದರೆ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಧೀರೆ ಧೀರೆ ಅನ್ನುವಂತಹ ಗೀತೆ, ಅಲೀಶಾ ಅವರ ಧ್ವನಿಯಲ್ಲಿ, ಅದಾದ ಮೇಲೆ ಶಾನ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೈ ದಿಲ್ ಗೋಸ್ ಅನ್ನುವಂತಹ ಗೀತೆ.

ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸಮಯ ಆಗಿದ್ದೇ ಗೊತ್ತಾಗಿಲ್ಲ. ಸಮಯ ಆಗ್ತಾ ಇದೆ 9:55 ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ. ಹಿಂದಿ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಯೋಗೀಶ್ ಎಂಸಿ. ಚಾಮರಾಜನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಬಿ ಖುಷಿ ಕಬಿಗಮ್ ಹಾಡಿನ ಚಿತ್ರದ ಗೀತೆ ನಮಗೆ ತುಂಬಾ ಇಷ್ಟ ಆಯ್ತು, ಆಲ್ ಟೈಮ್ ಫೇವ್ರೇಟ್ ಇದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ನಿಮ್ಮ ನಂಬರ್ ಎಂಡ್ ಆಗುತ್ತೆ 5109, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್ ಮುಳಬಾಗ್ಲು ಮುತ್ಯಾಲಪೇಟೆಯಿಂದ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್, ಜೀವನ್ ಭೀಮಾ ನಗರದಿಂದ, ನಮಸ್ಕಾರ ಮೇಡಮ್, ಹಿಂದಿ ಹಾಡುಗಳು ಸೂಪರ್ ಅಂತ ಹೇಳ್ತಿದ್ದಾರೆ. ಹಾಗೆ ಆನಂದ್ ಕುಲಕರ್ಣಿ ಅವರು, ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಭಾರಿ ಚಂದ ಚಲೋ ಹಾಡುಗಳು ಚಿತ್ತಾರ ಮಾಡಲಿಗಿತ್ತೀರಿ ಮೇಡಮ್, ಗಾನಗಳು ಕೇಳಿ ಬಹಳ ಖುಷಿ ಆಗ್ತಾ ಇದೆ, ಹಾಡುಗಳ ಆಯ್ಕೆ ಸೂಪರ್, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ ಅಂತ ಹೇಳ್ತಾ ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಅದಾದ ಮೇಲೆ 10 ಗಂಟೆಗೆ ಸರಿಯಾಗಿ ಏಷ್ಯನ್ ಗೇಮ್ 2026 ಡೈಲಿ ಹೈಲೈಟ್ ಕ್ಯಾಪ್ಸೂಲ್ ಅಪ್ಡೇಟ್ ನಿಮಗಾಗಿ ಪ್ರಸಾರ ಆಗುತ್ತೆ 10:20 ಅದಾದ ಮೇಲೆ ಕನಸಿನ ಲೋಕ ಕಾರ್ಯಕ್ರಮ 10:20 ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಟ್ಯೂನ್ ಇನ್ ಮಾಡಿರಿ FM 101.3 MHz.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯಾಗಿದೆ 10:21. ಈ ಹೊತ್ತಿನ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ತೇಲಾಡೋದಕ್ಕೆ ನೀವು ರೆಡಿಯಾಗಿ, ಕನಸಿನ ಲೋಕದಲ್ಲಿ ತೇಲಾಡಿಸೋದಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ. ಒಂದಷ್ಟು ಗೀತೆಗಳು ನಿಮಗಾಗಿ ನಾನು ಕ್ಯೂ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಊಟ ಮಾಡಿ ಮಲಗುವಂತಹ ಸಮಯದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿ ಮಲಗಬೇಕಂತೆ. ಆವಾಗ ಮನಸ್ಸು ಕೂಡ ಲೈಟ್ ಆಗುತ್ತಂತೆ, ಒಳ್ಳೆ ನಿದ್ರೆಗೆ ಜಾರ್ತೀವಂತೆ. ಹಾಗಾದರೆ ಆ ಒಂದು ಕೆಲಸನ ನಾನು ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಕಾರ್ಯಕ್ರಮದ ಮೊದಲನೇ ಬ್ಯೂಟಿಫುಲ್ ನನ್ನ ಆಲ್ ಟೈಮ್ ಫೇವ್ರೆಟ್ ಗೀತೆ ಬರ್ತಾ ಇದೆ, ಆಕಾಶ್ ಸಿನಿಮಾದ ಆಹಾ ಅಂತ ಆ ಕ್ಷಣ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಬದ್ರಿ ಸಿನಿಮಾದ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೋಗಿಲೆ ಕುಹು ಹಾಡಿದೆ ಈ ದಿನ ಅನ್ನುವಂತಹ ಗೀತೆ. ಈ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯಾಗಿದೆ 10:31. ನೀವೆಲ್ಲರೂ ಚ್ಯೂನ್ ಮಾಡಿರೋದು ಕನಸಿನ ಲೋಕ ಕಾರ್ಯಕ್ರಮ. ಹಾಯ್ ಕಾಮನಬೆಲ್ಲು, ಶುಭರಾತ್ರಿ. ಕನಸಿನ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ಕನಸಿನ ಲೋಕದಲ್ಲಿ ಪವರ್ ಪ್ಲೇ ಸಾಂಗ್ಸ್ ಜೋರಾಗಿ ನಡೀತಾ ಇದೆ ಮೇಡಮ್. ಯೋಗೀಶ್ ಎಂ ಸಿ ಚಾಮರಾಜನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಬಾಯ್ ಫ್ರೆಂಡ್ ಸಿನಿಮಾದ ಚಂದೀರಾ ಚಂದೀರಾ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ ಚಿತ್ರ ಅವರ ಧ್ವನಿಯಲ್ಲಿ. ಅದಾದ ಮೇಲೆ ಡೆಡ್ಲಿ ಸೋಮಾ ಸಿನಿಮಾದಿಂದ ಕಾರ್ತಿಕ್ ಅವರ ಧ್ವನಿಯಲ್ಲಿ ಉಸಿರು ಉಸಿರು ಉಸಿರೇ ಉಸಿರು ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಈ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ ನಿಮ್ಮ ಈ ರಾತ್ರಿಯನ್ನು.

ಸಮಯವಾಗಿದೆ 10:43. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಎಫ್ಎಂ ರೈನ್ಬೋ. ಎಫ್ಎಂ ರೈನ್ಬೋದಲ್ಲಿ ಪ್ರಸಾರವಾಗುವ ಕನಸಿನ ಲೋಕ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆತ್ಮೀಯವಾಗಿ ಹಾಗೂ ಮನ ಮುಟ್ಟುವಂತೆ ನಡೆಸಿಕೊಡುತ್ತಿರುವ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಮಧುರ ನಿರೂಪಣೆ ಜೊತೆಗೆ ಕೇಳಿಬರುವ ಇಂಪಾದ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿ ನೀಡುತ್ತಾ ಇದೆ. ಕಾರ್ಯಕ್ರಮವನ್ನು ಕೇಳ್ತಾ ಹೋದಂತೆ ದಿನ ಕೆಲಸದ ಆಯಾಸವೆಲ್ಲ ಮರೆತು ಮನಸ್ಸು ನಿಜವಾಗಿಯೂ ಒಂದು ಸುಂದರವಾದ ಕನಸಿನ ಲೋಕಕ್ಕೆ ಪಯಣಿಸಿದ ಅನುಭವವಾಗ್ತಾ ಇದೆ. ಸಂಗೀತದ ಮೂಲಕ ಮನಸ್ಸಿಗೆ ನೆಮ್ಮದಿ, ಸಂತೋಷ ಹಾಗೂ ಸಿಹಿಯಾದ ನೆನಪುಗಳನ್ನು ನೀಡುತ್ತಿರುವ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕ ಮೆಚ್ಚುಗೆಗಳು. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ ಎಫ್ಎಂ ರೈನ್ಬೋ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ಟೈಮ್ ತಗೊಂಡು ಇಷ್ಟೆಲ್ಲ ಬರ್ದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಶುಭರಾತ್ರಿ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕನಸಿನ ಲೋಕದ ಹಾಡುಗಳನ್ನು ಕೇಳ್ತಿದ್ದೀವಿ. ಕನಸಿಗೆ ಲಗ್ಗೆ ಇಡುವ ಹಾಡುಗಳು ತುಂಬಾ ಮಧುರವಾಗಿವೆ. ಕವಿತಾ ಕೃಷ್ಣಮೂರ್ತಿ ಗಾಯನದ ಕೋಗಿಲೆ ಕುಹುಕು ಹಾಡು ತುಂಬಾ ಖುಷಿ ಕೊಡ್ತು. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಕನಸು ಕಾಣದೆ ನೀವು ಪ್ರಸಾರ ಮಾಡುವ ಗೀತೆಗಳ ಮೂಲಕ ನನಸು ಮಾಡಿದ್ದಕ್ಕೆ ಧನ್ಯವಾದಗಳು. ಉಮೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅಂಜನಪ್ಪ ಅವರು ಕನಸಿನ ಲೋಕ ಸೂಪರ್, ಇಂಪಾದ ಹಾಡುಗಳು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ, ಕನಸಿನ ಲೋಕದಲ್ಲಿ ತಂಪಾದ ಹೊತ್ತಲ್ಲಿ ಧನ್ಯವಾದಗಳು, ಇಂತಹ ಗೀತೆಗಳಿಗೆ ಧನ್ಯವಾದಗಳು. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅವರು ಚಂದಿರ ಚಂದಿರ ಎಂಬ ಅಂದ ಚಂದದ ಹಾಡುಗಳನ್ನು ಕೇಳ್ತಾ ನಿಜವಾಗಿಯೂ ಕನಸಿನ ಲೋಕದಲ್ಲಿ ತೇಲಾಡುವಂತಾಗಿದೆ. ಅಪರೂಪದ ಗೀತೆಗಳು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಚೈತ್ರ ಪ್ರಭಾಕರಯ್ಯ ಮಠದ, ದೀಪಾ ಪಿ ರುದ್ರೇಶ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಕನಸಿನ ಲೋಕದ ಗೀತೆಗಳು, ಉತ್ತಮ ಸಾಹಿತ್ಯ, ಮಧುರ ಧ್ವನಿಗಳ ಇಂಪಾದ ಗೀತೆಗಳು ಆಯ್ಕೆಗೆ ಧನ್ಯವಾದಗಳು. ಶುಭರಾತ್ರಿ ಅಂತ ಹೇಳ್ತಿದ್ದಾರೆ. ಶುಭರಾತ್ರಿ ನಿಮಗೂ ಕೂಡ. ನಮಸ್ತೆ, ನಮ್ಮ ನೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳು ಮನಸ್ಸಿಗೆ ಮುದವನ್ನ ನೀಡ್ತದೆ, ಧನ್ಯವಾದಗಳು. ಬನ್ನಿ ಊಟ ಮಾಡೋಣ ಓಕೆನಾ ಅಂತ ಹೇಳ್ತಿದ್ದಾರೆ ಚಿದಾನಂದ್ ಟಿವಿ ಹೊಸದುರ್ಗ. ಥ್ಯಾಂಕ್ ಯು ಸೋ ಮಚ್, ನಂದು ಊಟ ಆಗಿದೆ. ನೀವು ಕೂಡ ಊಟ ಮಾಡಿ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಕನಸಿನ ಲೋಕ ಕಾರ್ಯಕ್ರಮ ಸೂಪರ್ ಆಗಿ ಮುಡಿ ಬರ್ತದೆ, ಅಮೋಘವಾಗಿದೆ. ಧನ್ಯವಾದಗಳನ್ನು ಹೇಳ್ತಾರರು ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿಯಿಂದ. ಎಷ್ಟು ಸಂದೇಶ ಬರುತ್ತೆ ಗೊತ್ತಾ, ಎಷ್ಟು ಖುಷಿ ಆಗುತ್ತೆ ನಮಗೂ ಈ ರೀತಿ ಹಾಡುಗಳನ್ನು ಕೇಳ್ತಾ ಕಾರ್ಯಕ್ರಮ ಸಾಕ್ತಾ ಸಾಕ್ತಾ ನಿಮ್ಮ ಮೆಸೇಜ್ಗಳನ್ನು ಓದೋದಕ್ಕೆ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಜೊತೆಗೆ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಹೇಗೆ ಸಮಯ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಸಮಯ ಕಳೆದು ಹೋಗುತ್ತೆ ಈ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮುಖದಲ್ಲಿ ಏನಿದೆ ಎನ್ನುವಂತಹ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಜೊತೆಗೆ ನನ್ನ ನಿನ್ನ ಪ್ರೀತಿಯಲ್ಲಿ ಅನ್ನುವಂತಹ ಗೀತೆ, ಜೂಲಿ ಸಿನಿಮಾದ ಹಾಡು. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 10:57 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಥ್ಯಾಂಕ್ ಯು ಅಂತ ಸುಮಾರು ಜನ ಹೇಳ್ತಿದ್ದೀರಿ. ಮತ್ತೊಮ್ಮೆ ನಮಸ್ತೆ ಮೇಡಮ್. ಕಾರ್ಯಕ್ರಮ ನಡೆಸುವುದನ್ನು ಬಿಟ್ಟು ಊಟ ಮಾಡ್ತೀರಾ? ಆಯಿತು, ರಾಗ ತಾಳ ಚಿತ್ರದ ಹಾಡುಗಳನ್ನು ಬೇಕು ಅಂತ ಹೇಳ್ತಾ ಇದ್ದಾರೆ. ರಿಕ್ವೆಸ್ಟ್ ಶೋ ಅಲ್ಲ ಅಲ್ವಾ, ಒಂದಷ್ಟು ಪ್ಲೇಲಿಸ್ಟ್ ಆಲ್ರೆಡಿ ರೆಡಿ ಇರುತ್ತೆ. ಬಟ್ ತುಂಬಾರು ರಿಕ್ವೆಸ್ಟ್ ಶೋಗಳು ಕೂಡ ಕಾಮನ್ ಬಿಲ್ನಲ್ಲಿ ಪ್ರಸಾರ ಆಗುತ್ತೆ ತಾನೆ. ನೀವು ಅದನ್ನೆಲ್ಲ ಕೇಳಿ ಅಲ್ಲಿ ನೀವು ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ಬೋದು. ಕಾಮನಬಿಲ್ಲು ಕನಸಿನ ಲೋಕ ಮಧುರ ಸಂಗೀತ ಸುಮಧುರ ರೂಪದ ರಾಗವಾಗಿ ಹಾಡುಗಳ ಕಿವಿಗಳ ಮೂಲಕ ಹೃದಯವನ್ನು ಸವಿರಿ ನಿದಿರೆ ಬರಿಸುವ ಮಾಯೆ ವಿ ಹರಿ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ಬರ್ತದೆ. ಕಲ್ಲರಳಿ ಹೂವಾಗಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಹೇಮಂತ್ ಅವರ ಧ್ವನಿಯಲ್ಲಿ ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಇನ್ನು ನಾನು

ಇರುವಂತಹ ಸಮಯ ಕೂಡ ಹತ್ರ ಬಂದಿದೆ. ಸ್ಟುಡಿಯೋದಲ್ಲಿ ಸಂಜೆ 5 ಗಂಟೆಯಿಂದ 11 ಗಂಟೆವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಆರ್ಜೆ ಚೈತ್ರ. ಹಾಗೆ ಸರಿಯಾಗಿ 11:05ಕ್ಕೆ ವಾರ್ತೆಗಳನ್ನು ಕೇಳ್ತೀರಾ. 11:05 ವಾರ್ತೆ ಆದಮೇಲೆ 11:10 ನಾಳೆ ಬೆಳಿಗ್ಗೆ 5:53ವರೆಗೆ ನೀವೆಲ್ಲರೂ FM ಗೋಲ್ಡ್ ಪ್ರಸಾರವನ್ನು ಕೇಳ್ತೀರಾ. ಸೊ ಇದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಹೊರಡ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಗುವನ್ನು ಹಂಚಿ, ಆರೋಗ್ಯವಾಗಿರಿ. ಆರೋಗ್ಯನೇ ತುಂಬ ಮುಖ್ಯ, ಎಲ್ಲದಕ್ಕಿಂತ ದೊಡ್ಡದು ಆರೋಗ್ಯ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ದಿನ ಬೆಳಗ್ಗೆ ಎದ್ದು ಭಗವಂತನಿಗೆ, ನನಗೆ ಈ ದಿನವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಈ ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಈ ಆರೋಗ್ಯ ಸದಾಕಾಲ ಕೊಡಪ್ಪ ಅಂತ ಬೇಡಿಕೊಂಡು ನಿಮ್ಮ ದಿನವನ್ನು ಶುರು ಮಾಡಿ. ಪಾಸಿಟಿವ್ ಮೈಂಡ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ FM ರೈನ್ಬೋ 101.3 MHz. ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ಪ್ರೀತಿಯ RJ ಚೈತ್ರಾ.